ನಮಸ್ಕಾರ, ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಶುಕ್ರವಾರ 2026 ಇಸ್ವಿ ಮೇ ತಿಂಗಳ 15 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ವೈಶಾಖ ಮಾಸದ 25 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:59 ಆಗುತ್ತಲಿದೆ.

ಆಕಾಶವಾಣಿ ರಾಯಚೂರು ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ, ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ಕೊಂಚಾಡಿ ಸೀತಾರಾಮ್ ಭಟ್ ಅವರು ರಚಿಸಿದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳಲಿದ್ದೀರಿ ವೃಂತ ಗಾನದಲ್ಲಿ. ರೈತರಿಗೆ ಸಲಹೆಯನ್ನು ಕೇಳುತ್ತೀರಿ 6:40. 6:45 ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿಸಂಚಿಕೆ, ಓದುವವರು ಬಸವರಾಜ್. 7:45 ಮತ್ತು 9:30 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 8:30 ವಚನ ಗಾಯನ ಕಾರ್ಯಕ್ರಮ. 9:05 ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇನ್ನು 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ.

ಇಂದಿನ ವನಿತಾ ವಿಹಾರದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಕೆವಿ ಕಿರಣ್ ಅವರೊಂದಿಗೆ ಸಂದರ್ಶನವಿದೆ. ಅವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇವತ್ತಿನ ವಿಷಯ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಪಡಿಸುತ್ತಾರೆ ಯೋಗೀಶ್ ಎಂಎನ್. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು

ಜಿಲ್ಲೆಯಲ್ಲಿ ಕಾಯಿಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಇಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವಿದೆ. 7:20ಕ್ಕೆ ಭೀಮರಾಯ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು, 7:45ಕ್ಕೆ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ, 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, 9:15ಕ್ಕೆ ಭಾವಗೀತೆಗಳು. ಇನ್ನು 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೇರ್ಸ್, 10:00ಗೆ ಹಿಂದೂಸ್ತಾನಿ ವಾದ್ಯ ಸಂಗೀತದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರ ಸರೋದ್ವಾದನದ ಧ್ವನಿಮುದ್ರಿಕೆ ಇದೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಕೇಳುಗರೇ, ಈಗ ಕೇಳಿದ ಈ ವಚನ ಜೇಡರ ದಾಸಿಮಯ್ಯ ಅವರದಾಗಿತ್ತು. ಈಗ ಕೇಳಿ ನಿಜಗುಣ ಶಿವಯೋಗಿ ಇವರ ವಚನವನ್ನು ನರಸಿಂಹಲು ವಡವಟ್ಟಿ ಇವರ ಧ್ವನಿಯಲ್ಲಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ಸಮಯ 6:30. ಇನ್ನೀಗ ಕೇಳೋಣ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
2: ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದವನ್ನು ಹೀರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭಾವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ, ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನೂ ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವಾಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು. ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲನ ಮಾಡಬೇಕಾಗುತ್ತದೆ. ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
1: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ರಾಯಚೂರು ಕೇಳಿ ಕೊಂಚಾಡಿ ಸೀತಾರಾಮ್ ಭಟ್ ಅವರು ರಚಿಸಿದ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ

0: Te diré.
1: ಸೇಂಗಾ ಬೆಳೆ ರಾಜ್ಯದ ಉತ್ತರ ಭಾಗಗಳಾದಂತಹ ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ರಾಯಚೂರು, ಕಲಬುರಗಿ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ಬಾಂಧವರು ಸೇಂಗಾ ಬೆಳೆಯನ್ನು ಬೆಳೀತಾರೆ. ಈ ಬೆಳೆಯನ್ನು ರಾಜ್ಯದಲ್ಲಿ 6.4 ಲಕ್ಷ ಹೆಕ್ಟರ್ಗಳಲ್ಲಿ ಬೆಳೆಯಲಾಗುತ್ತಿದ್ದು 4.87 ಲಕ್ಷ ಟನ್ ಉತ್ಪಾದನೆಯಾಗುತ್ತಿದೆ. ಜೊತೆಗೆ ಸರಾಸರಿ ಉತ್ಪಾದನೆ 806 ಕೆಜಿ ಪ್ರತಿ ಹೆಕ್ಟರ್ಗೆ ಇರುವುದೆಂದು ರೈತ ಬಾಂಧವರಿಗೆ ಅಂದಾಜನ್ನು ನೀಡಲಾಗಿದೆ. ಇನ್ನು ಪ್ರತಿ ಎಕರೆ ವಾರು ಉತ್ಪಾದಕತೆಯನ್ನು ಗಮನಿಸಿದಾಗ ಇದು ಅತಿ ಕಡಿಮೆ ಅನಿಸ್ತದೆ. ಇದಕ್ಕೆ ಹಲವಾರು ಕಾರಣಗಳಿದ್ದರೂ ಸಹ ಈ ಬೆಳೆಯನ್ನು ಬಾಧಿಸುವಂತಹ ಹಲವಾರು ಕೀಟಗಳು ಮತ್ತು ರೋಗಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಏಕೆಂದರೆ ಇವುಗಳು ಬೆಳೆಯ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಾಧೆಯನ್ನುಂಟು ಮಾಡುವುದರಿಂದ ಬೆಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಜೊತೆಗೆ ಹೂಕಾಯಿ ಬಿಡುವ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ತವೆ. ಹಾಗೆಯೇ ಗಿಡಗಳು ಸತ್ತು ಹೋಗಿ ಕಾಂಡದ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತದೆ. ಶೇಂಗಾ ಬೆಳೆಯಲ್ಲಿ ಬಾಧಿಸುವಂತಹ ಪ್ರಮುಖ ಕೀಟಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಥ್ರಿಪ್ಸ್ ಈ ಪೀಡೆಯು ಎಲೆಯ ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಿದಂತೆ ಕಾಣ್ತವೆ. ಎಲೆಗಳ ಮೇಲೆ ಬಿಳಿಯ ಹೊಳಪು ದ್ರವದ ಲೇಪನ ಕಂಡು ಬರ್ತದೆ. ಜೊತೆಗೆ ಎಲೆಯ ಕೆಳಭಾಗವು ಕೂಡ ಕಂದು ಬಣ್ಣಕ್ಕೆ ತಿರುಗ್ತದೆ. ಈ ಕೀಟವು ಕುಡಿಸಾಯುವ ರೋಗವನ್ನು ಸಹ ಹರಡಿಸ್ತದೆ. ಕೀಟ ಕಾಣಿಸಿದಾಗ ರೈತ ಬಾಂಧವರು ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನೊಂದು ಜಿಗಿಹುಳು. ಈ ಕೀಡೆಯು ಎಲೆಯ ರಸವನ್ನು ಹೀರೋದ್ರಿಂದ ಎಲೆಯ ತುದಿಭಾಗವು ವಿ ಆಕಾರದಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗ್ತದೆ. ಕೀಟ ಕಾಣಿಸಿಕೊಂಡಾಗ ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೈತ ಬಾಂಧವರು ನಿಯಂತ್ರಣ ಮಾಡ್ಕೋಬೇಕು. ಇನ್ನು ಸುರುಳಿ ಪೂಚಿ ನೊಣದ ಕೀಟದ ಬಾಧೆಯ ಕುರಿತು ಹೇಳೋದಾದರೆ, ಇದರ ಬಾಧೆಯು ಉತ್ತರ ಕರ್ನಾಟಕದ ಒಣ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಇಳುವರಿಯಲ್ಲಿ 20-80% ಇದು ಹಾನಿಯನ್ನು ಮಾಡ್ತದೆ. ಕೀಟವು ಚಿಗುರೊಲೆಗಳನ್ನು ಕೊರೆದು ಸುರಂಗ ಮಾಡಿ ಒಳಗಿನ ಹರಿತನ್ನು ಇದು ತಿಂತದೆ. ಬಾಧೆ ಅಧಿಕವಾಗಿದ್ದಾಗ ಪೂರ್ತಿ ಬೆಳೆ ಸುಟ್ಟಂತೆ ಇದು ಕಾಣ್ತದೆ. ಇದರ ನಿರ್ವಹಣೆಗಾಗಿ 2 ಮಿಲಿಲೀಟರ್ ಫರ್ಫೆನೊಫಾಸ್ 50 EC ಅಥವಾ 0.75 ಮಿಲಿಲೀಟರ್ ಫ್ಲೂಬೆಂಡಿಮೈಡ್ 39.35 EC ಅಥವಾ 0.12 ಮಿಲಿಲೀಟರ್ ಸ್ಪ್ಯಾನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನು ಮಾಡಿ ರೈತ ಬಾಂಧವರು ಸಿಂಪರಣೆ ಮಾಡಬೇಕು. ಇನ್ನು ಸ್ಪೊಡಪ್ಟ್ವರ, ತಂಬಾಕಿನ ಕೀಡೆ ಅಂತ ನಾವು ಇದನ್ನು ಕರಿತೀವಿ. ಪರಭಕ್ಷಕ ಕೀಡೆಯಾಗಿದ್ದು ಶೇಂಗಾ, ತಂಬಾಕು, ಔಡಲ ಇತ್ಯಾದಿ ಗಿಡಗಳನ್ನು ಇದು ಆಶ್ರಯ ಮಾಡ್ಕೊತದೆ. ಶೇಂಗಾ ಬೆಳೆಯಲ್ಲಿ ಪತಂಗವು 400-500 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 5 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗ್ತದೆ. ಜೈವಿಕ ಕೀಟನಾಶಕಗಳಾದಂತಹ NPV 100 ಪ್ರತಿ ಎಕರೆಗೆ ಅಥವಾ 5 ಗ್ರಾಂ BT ಅಥವಾ 1 ಗ್ರಾಂ ನಿಮೂರಿಯಾ ರಿಲೇ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ರೈತ ಬಾಂಧವರು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಂಪು ತಳಿ ಕಂಬಳಿ ಹುಳು ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಪತಂಗಗಳು ಮುಂಗಾರು ಮಳೆ ಬಿದ್ದ ತಕ್ಷಣ ಭೂಮಿಯಿಂದ ಹೊರಬಂದು ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡ್ತವೆ. ಮರಿಹುಳುಗಳು ಎಲೆಗಳನ್ನು ಕೊರೆದು ತಿನ್ನುವುದರಿಂದ ಎಲೆಗಳು ತೆಳವಾದ ಪರದೆಯಂತೆ ಕಾಣ್ತದೆ. ನಂತರದಲ್ಲಿ ಹುಳುಗಳು ಚದುರಿ ಎಲೆಗಳನ್ನು ತಿನ್ನುವುದು ಸಾಮಾನ್ಯವಾಗಿ ನಾವು ನೋಡಬಹುದು. ಇದರ ಬಾಧೆಯಿಂದ ಕೆಲವೊಮ್ಮೆ ಮರುಬಿತ್ತನೆಯನ್ನು ಕೂಡ ಮಾಡಲಾಗ್ತದೆ. ಇದರ ತೀವ್ರತೆ ಹೆಚ್ಚಾಗಿರ್ತದೆ. ಆರ್ಥಿಕ ನಷ್ಟದ ರೇಖೆ ದಾಟಿದಾಗ ಅಥವಾ 1 ಮೀಟರ್ ಸಾಲಿಗೆ 2 ಕೀಡೆಗಳು ಹುಳುಗಳು ಚಿಕ್ಕದಿದ್ದಾಗ 8-10 ಗ್ರಾಂ ಕಿನಾಲ್ಫಾಸ್ 1.5% ಪ್ರತಿ ಎಕರೆಗೆ ಧೂಳಿಯನ್ನು ಕರೆಸಬೇಕು. ಆದ್ದರಿಂದ ರೈತ ಬಾಂಧವರು ಈ ಶೇಂಗಾ ಬೆಳೆಯಲ್ಲಿ ಬಾಧಿಸುವಂತಹ ಕೀಟಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬಹುದು. ಜೊತೆಗೆ ಇದನ್ನು ತಜ್ಞರಿಂದ ಹಾಗೆಯೇ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಕೀಟಗಳಿಂದ ಸಂರಕ್ಷಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದಾಗಿದೆ.
0: ರೈತರಿಗೆ ಸಲಹೆಯನ್ನು ಅಮರೇಶ್ ಆಶಿಹಾಳ್ ಅವರಿಂದ ಕೇಳಿದಿರಿ.

0: ಆಕಾಶವಾಣಿ ರಾಯಚೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ರಾಯಚೂರು.

0: ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು.
1: ಕೇಳಿ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಸಕಲ ಶರಣರಿಗೂ ಶರಣು ಶರಣಾರ್ಥಿ.
1: ಶರಣಾರ್ಥಿ.
0: ಕಾಯ ಹೆಣ್ಣು ಅಲ್ಲ ಗಂಡು ಅಲ್ಲ, ಕಾಯವನ್ನ ಆವರಿಸಿದ ಮನವೇ ಹೆಣ್ಣು. ಆ ಹೆಣ್ಣನ್ನೇ ಸತಿಯನ್ನಾಗಿಸಿ ಕಾಯದಲ್ಲಿಯೇ ಸಂಗಮ ಆದ ಅರಿವೆಂಬ ಗುರುದೇವನನ್ನೇ ಪತಿಯನ್ನಾಗಿಸಿ ಇವರಿಬ್ಬರೂ ಕಾಯದಲ್ಲಿ ಒಂದಾದರೆ ಆ ಕಾಯಕ್ಕೆ ಇಡೀ ಜಗತ್ತು ಸುಂದರವಾಗಿ ಕಾಣ್ತದೆ. ಅವರಿಬ್ಬರನ್ನು ಹೊತ್ತುಕೊಂಡಂಥ ಕಾಯ ಕೈಲಾಸವೇ ಆಗ್ತದೆ. ಈ ಕೈಲಾಸದಲ್ಲಿ ವಾಸ ಮಾಡುವಂಥ ಸತಿಪತಿಗಳಿಬ್ಬರೂ ಶಿವ ಪಾರ್ವತಿಯರಾಗ್ತಾರೆ. ಈ ಸತ್ಯ ತಿಳಿಯಲಿ ಅಂತ ಪೂರ್ವಜರು ಪುರಾಣಗಳ ಮೂಲಕ ಕತೆ ಹೇಳಿದರು. ಇದು ತನಗೆ ಸಂಬಂಧಪಟ್ಟ ಕತೆ ಅಂತ ಕಾಯ ಊಹಿಸಲೇ ಇಲ್ಲ. ಕಾಯ ಕಾಯವನ್ನೇ ಸಿಳಿಕೊಂಡು ಶಿವ ಮೇಲೋ ಬ್ರಹ್ಮ ಮೇಲೋ ಅಂತ ಕಾಯ ಕಾಯಗಳೊಂದಿಗೆ ಯುದ್ಧ ಮಾಡಲಿಕ್ಕೆ ಶುರು ಆಯಿತು. ಈ ಎಲ್ಲ ಕಥೆಗಳನ್ನು ಬರೆದವನು ಮನುಷ್ಯನೇ ಆಗಿದ್ದಾನೆ. ಹೀಗಾಗಿ ಮನುಷ್ಯ ದೊಡ್ಡವನೇ ಹೊರತು ಕಥೆಗಳಲ್ಲಿ ಪರಿಯಲ್ಪಟ್ಟಂಥ ದೇವರು ದೊಡ್ಡವರಲ್ಲ. ಮನುಷ್ಯ ಹಳೆಯ, ಆದರೆ ದೇವರು ಎಳೆಯ. ಯಾಕೆಂದರೆ ಅರಿವನ್ನು ಗುರುದೇವನನ್ನಾಗಿಸಿದವನು, ಅರಿವನ್ನು ಮಹಾದೇವನನ್ನಾಗಿಸಿದವನು, ಅರಿವನ್ನು ಸದಾಶಿವನನ್ನಾಗಿಸಿದವನು, ಅರಿವನ್ನು ಬ್ರಹ್ಮನನ್ನಾಗಿಸಿದವನು. ಅಷ್ಟೇ ಏಕೆ, ಹೆಸರು ಕೊಟ್ಟವನು ಕೂಡ ಮನುಷ್ಯನೇ ಆಗಿದ್ದಾನೆ. ಈ ಎಲ್ಲವನ್ನು ತಿಳಿಯುವವನು ಕೂಡ ಮನವೆಂಬ ಮನುಷ್ಯನೇ ಆಗಿದ್ದಾನೆ. ಹೀಗಾಗಿ ಮನುಷ್ಯ ಹಳೆಯ, ದೇವರು ಎಳೆಯ. ಇದು ಮನುಕುಲಕ್ಕೆ ತಿಳಿಯಲೆಂದೇ ಕಾಳಿ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ ಮುನ್ನ ಮುನ್ನ ಅಂದಿಂಗೆಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳಲಾಗಿದೆ ತಾಯಿ.
2: ಹಾ ಹಾ, ಇಷ್ಟೊಂದು ದೀರ್ಘವಾಗಿ ಮತ್ತು ಸಕಲ ಶರಣರಿಗೆ ತಿಳಿಯುವಂತೆ ಕಾಯದ ಶಕ್ತಿ ಕಾಯಗಳಿಗೆ ಪರಿಚಯಿಸಿದಿರಿ ಬಸವರಸ. ನಾನು ಮತ್ತು ಸಕಲ ಶರಣರು ತಮಗೆ ಚಿರಋಣಿಯಾಗಿರ್ತೇವೆ. ದಯವಿಟ್ಟು ಇದೇ ವಿಷಯವನ್ನು ಮುಂದುವರಿಸಿ ಬಸವರಸ.
3: ಬಸವಣ್ಣ, ದೇವರು ಸಾಕಾರನೂ ಹೌದು ನಿರಾಕಾರನೂ ಹೌದು ಅಂತ ಹೇಳಿದ್ರಿ, ಅದು ಹೇಗೆ ಬಸವಣ್ಣವರೇ, ವಿವರಿಸಿ ಹೇಳ್ತೀರಾ?
0: ಲೋಕ ದೇವರನ್ನ ಸಾಕಾರ ಅಂತ ಭಾವಿಸಿ ಕಲ್ಲು ಕಟ್ಟಿಗೆ ಲೋಹದಲ್ಲಿ ದೇವರನ್ನ ನಿರ್ಮಾಣ ಮಾಡಿ ಆರಾಧಿಸ್ತಾ ಇದೆ. ಈ ದೇವರಿಗೆ ಭವ್ಯವಾದ ಮಂದಿರಗಳನ್ನು ನಿರ್ಮಾಣ ಮಾಡಿ ಪ್ರಾರ್ಥಿಸ್ತಾ ಇದೆ. ಹೀಗೆ ಲೋಕ ನಿರ್ಮಾಣ ಮಾಡಿದ ದೇವರು ದೇವರಲ್ಲ. ಕಾಯವನ್ನು ನಿರ್ಮಾಣ ಮಾಡಿ ಕಾಯದಲ್ಲಿಯೇ ನಿರಾಕಾರನಾಗಿ ಸಂಗಮವಾದ ಅರಿವಿನ ದೇವರೇ ದೇವರಾಗಿದ್ದಾನೆ. ಈ ದೇವರು ನಿರಾಕಾರ, ಈತನನ್ನು ಆರಾಧಿಸುವ ಮನವೆಂಬ ಭಕ್ತನೂ ಕೂಡ ನಿರಾಕಾರ. ಇವರಿಬ್ಬರೂ ವಾಸವಾಗಿರುವ ಕಾಯ ಮಾತ್ರ ಸಾಕಾರ. ನಿರಾಕಾರ ಭಕ್ತ ಸಾಕಾರ ಕಾಯದೊಂದಿಗೆ ಕಾಯದಲ್ಲಿಯೇ ಸಂಗಮವಾದ ನಿರಾಕಾರನೆಂಬ ಜ್ಞಾನೇಶ್ವರನಿಗೆ ಭಕ್ತ ಕಾಯದೊಂದಿಗೆ ವಾಹನ ಆಗಬಹುದು. ಹೀಗಾಗಿ ನನ್ನ ವಚನ ಸೂತ್ರದಲ್ಲಿ, ಅಯ್ಯ ನೀನು ನಿರಾಕಾರ ಆಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನ ಆಗಿದ್ದೆ ಕಾಣ ಎಂದಿದ್ದೇನೆ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನ ಆಗಿದ್ದೆ ಕಾಣ. ಕಾಯದ ಮೂಲಕ ನಟರಾಜನಾಗಿ ಮಹಾಜ್ಞಾನೇಶ್ವರ ನಾಟ್ಯಕ್ಕೆ ನಿಂದಲ್ಲಿ ಮನವೆಂಬ ನಾನು ಭಕ್ತನಾಗಿ ಚೈತನ್ಯವೆಂಬ ವಾಹನ ಆಗಿದ್ದೆ ಅಂತ ಹೇಳಿರುವೆ. ಅಯ್ಯ ನೀನು ಆಕಾರ ಆಗಿದ್ದಲ್ಲಿ ನಾನು ವೃಷಭನೆಂಬ ವಾಹನ ಆಗಿದ್ದೆ ಕಾಣ. ಕಾಯದಲ್ಲಿ ಸಂಗಮವಾದ ಅರಿವು ಅನ್ನುವ ಶಿವ ಕಾಯದೊಂದಿಗೆ ಆಕಾರ ಆಗಿ ಕಂಡಲ್ಲಿ ಆತನಿಗೆ ಮನವೆಂಬ ನಾನು ವೃಷಭನೆಂಬ ವಾಹನ ಆಗಿ ಆ ಪರಮಾತ್ಮನ ಸೇವೆಗಾಗಿ ಸದಾ ನಿಂತಿರುವೆ. ಆತನಿಗೂ ನನಗೂ ಅವಿನಾಭಾವ ಸಂಬಂಧ. ಆತ ನನ್ನ ಹುಟ್ಟು ಸಾವುಗಳನ್ನು ಕೊಂದು ಹಾಕಲು ಜಂಗಮ ಲಾಂಛನ ಧರಿಸಿ ಬಂದಾಗ ಮನವೆಂಬ ನಾನು ಭಕ್ತನೆಂಬ ವಾಹನ ಆಗಿ ಆ ಪರಮಾತ್ಮನ ಸೇವೆಗಾಗಿ ಸದಾ ನಿಲ್ಲುವೆ.
3: ಬಸವರಸ, ದೇವರು ಸಾಕಾರನೂ ಹೌದು ನಿರಾಕಾರನೂ ಹೌದು, ಈ ಬಗ್ಗೆ ಸಕಲ ಶರಣರಿಗೆ ತಿಳಿಯುವಂತೆ ಹೇಳಿದ್ರಿ. ಆ ದೇವರನ್ನ ಸಾಕಾರನಾಗಿ ಕಾಯದಲ್ಲಿಯೇ ತೋರಿದ್ರಿ, ನಿರಾಕಾರ ಆಗಿ ನಮ್ಮೆಲ್ಲರ ಸ್ವಾನುಭಾವಕ್ಕೆ ಬರುವಂತೆ ನಮ್ಮ ನಮ್ಮ ಕಾಯಗಳಲ್ಲಿಯೇ ನಾವು ನಮ್ಮ ನಮ್ಮ ಅರಿವಿನ ದೇವರನ್ನು ದೇಹದಲ್ಲಿಯೇ ಕಾಣುವಂತೆ ಹೇಳಿದ್ರಿ ಬಸವರಸ. ನಾವು ತಮಗೆ ಚಿರಋಣಿ.
2: ಹಾಂ, ಸಕಲ ಕಾಯಗಳಲ್ಲಿ ನಿರಾಕಾರವೆಂಬ ದೇವರು ಸಂಗಮ ಆಗಿದ್ದಾನೆ. ಆ ದೇವರನ್ನು ಆರಾಧಿಸುವ ಮನವೆಂಬ ಭಕ್ತನು ಕೂಡ ನಿರಾಕಾರನೇ ಆಗಿದ್ದಾನೆ. ಅವರಿಬ್ಬರೂ ಇದ್ದ ಕಾಯ ಸಾಕಾರ ಅಂತ ಸಕಲ ಕಾಯಗಳಿಗೂ ದೇವರನ್ನು ತೋರಿಸಿದ ಬಸವದೇವರಿಗೆ ಶರಣು ಶರಣಾರ್ಥಿ. ಇದುವರೆಗೆ ಲೋಕದ ಜನ ಇಲ್ಲದ ಬ್ರಹ್ಮನನ್ನು ಆರಾಧಿಸಿ ತಮ್ಮ ಅಮೂಲ್ಯವಾದ ಕಾಯದೊಂದಿಗೆ ಇಲ್ಲವಾದರು. ಇಲ್ಲದ ವಿಷಯವನ್ನು ಆರಾಧಿಸಿ ಮತ್ತೆ ಮತ್ತೆ ಹುಟ್ಟಿ ಬಂದರು. ಭೈರವನನ್ನು ಆರಾಧಿಸಿ ಬಾಹಿರವಾಗಿಯೇ ಹೋದರು. ಲೋಕಕ್ಕೆ ಬ್ರಹ್ಮನು ಯಾರು ಅಂತ ಗೊತ್ತಿಲ್ಲ, ವಿಷ್ಣು ಕೂಡ ಯಾರು ಅಂತ ಗೊತ್ತಿಲ್ಲ. ಇತರರು ಹೇಳಿದ್ದನ್ನೇ ಕೇಳಿ ನುಡಿತಾರೆ ಹೊರತು ಸ್ವಾನುಭವಕ್ಕೆ ಹೋಗಿ ಆಲೋಚನೆ ಮಾಡುವ ಶಕ್ತಿ ಈ ಲೋಕ ಕಳೆದುಕೊಂಡಿದೆ. ಅಂಗದಲ್ಲಿಯೇ ಸಂಗಮವಾದ ಕೂಡಲ ಚನ್ನ ಸಂಗಯ್ಯನೆಂಬ ಅರಿವಿನ ದೇವರನ್ನು ಮನವೆಂಬ ಭಕ್ತನ ಮೂಲಕ ಆರಾಧಿಸಿ ಭಕ್ತನೆಂದು ಕರೆಸಿಕೊಂಬುದು ಸೊಗಸಾದ ಕಾಯಕ. ಈ ಕಾಯಕದಲ್ಲಿ ಸಕಲ ಕಾಯಗಳು ನಿರತವಾಗಲಿ ಅಂತ ಆಶಿಸಿ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಶರಣು ಶರಣು.
1: ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ.

0: ಭಾಗವಹಿಸಿದ
1: ಕಲಾವಿದರು ಚನ್ನಬಸವಣ್ಣ, ವೆಂಕಟೇಶ್ ಹೋಗಾರ್, ಸೋಮಯ್ಯ, ವೀರೇಶ್ ಕುಂಬಾರ್. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಅದೇ ರೀತಿ ಕೀಲು ಮರುಜೋಡಣೆ, ಕೃತಕ ಕೀಲು ಮರುಜೋಡಣೆ ಸಂಬಂಧ ಸ್ಟ್ರೈಕಲ್ ಮೇಕ್ ರೋಬೋ ಆಮದು ಮಾಡಿಕೊಂಡ ರೋಬೋ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿಯೇ ರೋಬೋ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ಎಲುಬು ಕೀಲು ಚಿಕಿತ್ಸೆಯ ಹೊರತಾಗಿಯೂ ಎಲ್ಲಾ ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ವೈದ್ಯಕೀಯ ವಿಭಾಗ ಅಂದರೆ ಮೆಡಿಸಿನ್ ಶಸ್ತ್ರಚಿಕಿತ್ಸೆ, ಒಬಿಜಿ ಸ್ತ್ರೀರೋಗ ವಿಭಾಗ, ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ವಿಭಾಗ ಸೇರಿ ಇತರ ವಿಭಾಗಗಳಿವೆ.

ಪುರುಷನ ಒಡನಾಡಿಯಾದ ಸ್ತ್ರೀ ಪುರುಷನಷ್ಟೇ ಬುದ್ಧಿ ಪ್ರಧಾನಳು. ಅವಳಿಗೆ ಪುರುಷನಿಗೆ ಪ್ರತಿ ಕಾರ್ಯದಲ್ಲಿಯೂ ಪ್ರವೇಶಿಸುವ ಹಕ್ಕಿದೆ. ಅಲ್ಲದೆ ಅವಳಿಗೆ ಅವನಷ್ಟೇ ಸ್ವಾತಂತ್ರ್ಯಾಧಿಕಾರ ಹಾಗೂ ಸಮಾನತೆಗಳಿರುತ್ತವೆ. ಇದು ಮಹಾತ್ಮ ಗಾಂಧೀಜಿಯವರ ನುಡಿಮುತ್ತು.

0: ಆಕಾಶವಾಣಿ ಸಮಯ 7:02:10 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
3: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಬಿಟ್ಟೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹ ಫೋನ್ ಮಾಡಿ ಕೇಳಿದ್ರೆ, ನಮ್ಮಅಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಮಾತಾಡು.
4: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
5: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆ MNIT ಜೈಪುರ್ ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
0: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ

0: ಸಚಿವ ಎಚ್ಕೆ ಪಾಟೀಲ್, ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ, ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮ ಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ, ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮ ಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟ ಎರಡೂ ಸೇರಿಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮ ಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವಿವಿಧ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದೇ ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ, ಇದರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ ಅನೇಕ ಪರಿಣಿತರು ಬರ್ತಾ ಇದ್ದಾರೆ, ಇದರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ

0: ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಕೇಂದ್ರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
3: ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ 4 ಯೋಜನೆಯಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಡಿ ಹಂತ 4ರ ಅಡಿಯಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕುಟುಂಬಗಳಿಗೆ ಉಚಿತ ಯೋಜನೆ ಅಡಿ ಮನೆ ಸಂಪರ್ಕ ಕಲ್ಪಿಸಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಜಾತಿ ಪ್ರಮಾಣ ಪತ್ರ, ಆಸ್ತಿ ಮಾಲೀಕತ್ವ, ದಾಖಲಾತಿ, ಖಾತೆ, ಪಹಣಿ, ನೋಂದಣಿ ದಾಖಲೆ, ಆಧಾರ್ ಕಾರ್ಡ್ ಪ್ರತಿ, ಸಲ್ಲಿಸಲಾದ ದಾಖಲೆಗಳು ನಿಜವಾಗಿದ್ದು ತಪ್ಪು ಮಾಹಿತಿ ನೀಡಿಲ್ಲ ಎಂಬುದಾಗಿ ನೋಟರಿ ಅಫಿಡವಿಟ್ದೊಂದಿಗೆ ದಿನಾಂಕ 15/6/2026 ಒಳಗೆ, ಅಂದರೆ ಇಂದು, ಪಾಲಿಕೆಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಾಶಂಕರ ಅವರ ಮೊಬೈಲ್ ಸಂಖ್ಯೆ 8076165543 ಅಥವಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜೈಪಾಲ್ ರೆಡ್ಡಿ ಅವರ ಮೊಬೈಲ್ ಸಂಖ್ಯೆ 7989813605 ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ರಾಯಚೂರು ಮಹಾನಗರ ಪಾಲಿಕೆಯ ಕಾರ್ಯಪಾಲಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಶೈಕ್ಷಣಿಕ ಸಾಲ ಯೋಜನೆಯಡಿ ಅರ್ಜಿ ಆಹ್ವಾನ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿನಲ್ಲಿ ಮುಸ್ಲಿಂ, ಜೈನ್, ಸಿಖ್, ಪಾರ್ಸಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಅರಿವು ಸಿಇಟಿ ಅಥವಾ ನೀಟ್ ಶೈಕ್ಷಣಿಕ ಸಾಲ ಯೋಜನೆಯಡಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಟಿ ಅಥವಾ ನೀಟ್ ಮುಖಾಂತರ ಎಂಬಿಬಿಎಸ್ ಅಥವಾ ಬಿಡಿಎಸ್ ಅಥವಾ ಆಯುಷ್ ಅಥವಾ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಫಾರ್ಮಸಿ, ಕೃಷಿ ವಿಜ್ಞಾನ ಮತ್ತು ಪಶು ವೈದ್ಯಕೀಯ ಇಂತಹ ಕೋರ್ಸುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುವುದು. ಆಸಕ್ತ ವಿದ್ಯಾರ್ಥಿಗಳು ದಿನಾಂಕ 30/5/2026 ಒಳಗಾಗಿ ಆನ್ಲೈನ್ ನಿಗಮದ ವೆಬ್ಸೈಟ್ ವಿಳಾಸ HTTP://kmdcoonline.karnataka.gov.in ಗೆ ಲಿಂಕ್ ಮಾಡಬೇಕು. ನಂತರ ಅರ್ಜಿಯನ್ನು ತುಂಬಿ ನೇರವಾಗಿ ನಿಗಮದ ಜಿಲ್ಲಾ ಕಚೇರಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ವ್ಯವಸ್ಥಾಪಕರು ನಂಬರ್ 12-11-49 ಒಂದನೇ ಮಹಡಿ ಅಮೀರ್ ಟ್ರೇಡಿಂಗ್ ಕಾಂಪ್ಲೆಕ್ಸ್ ಅರಬ್ ಮೊಹಲ್ಲಾ ರಾಯಚೂರು ದೂರವಾಣಿ ಸಂಖ್ಯೆ 08532-25-0825 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾರ್ಮಿಕ ಇಲಾಖೆಯಿಂದ ವಿವಿಧ ಸೌಲಭ್ಯಗಳ ಲಭ್ಯ, ಕಾರ್ಮಿಕ ಅಧಿಕಾರಿ ಆರತಿ.
4: ಕಾರ್ಮಿಕ ಇಲಾಖೆಯು ಕಾರ್ಮಿಕರ ಕಲ್ಯಾಣ, ಸಾಮಾಜಿಕ ಭದ್ರತೆ ಮತ್ತು ಕೈಗಾರಿಕಾ ಶಾಂತಿಯನ್ನು ಕಾಪಾಡುವ ಪ್ರಮುಖ ಸರ್ಕಾರಿ ಸಂಸ್ಥೆಯಾಗಿದೆ. ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ಕನಿಷ್ಠ ವೇತನ ಜಾರಿ, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮತ್ತು ಕಾರ್ಮಿಕ ಕಾಯ್ದೆಗಳ ಅನುಷ್ಠಾನವನ್ನು ನಿರ್ವಹಿಸುತ್ತಿದ್ದು, ಕಾರ್ಮಿಕರು ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ನೋಂದಣಿ ಮತ್ತು ವಿವಿಧ ಸೇವೆಗಳನ್ನು ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಆರತಿ ಅವರು ತಿಳಿಸಿದ್ದಾರೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ 18-60 ವರ್ಷದ ಒಳಗಿರುವ, ಕಳೆದ 12 ತಿಂಗಳಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ 90 ದಿನಗಳ ಕೆಲಸ ನಿರ್ವಹಿಸಿರಬೇಕು. ನೋಂದಣಿ ಶುಲ್ಕ 100 ರೂಪಾಯಿ ಹಾಗೂ ನವೀಕರಣ ಶುಲ್ಕ 50 ರೂಪಾಯಿ. ಶೈಕ್ಷಣಿಕ ಧನ ಸಹಾಯ, ಮದುವೆ ಧನ ಸಹಾಯ, ಪ್ರಮುಖ ವೈದ್ಯಕೀಯ ಧನ ಸಹಾಯ, ಹೆರಿಗೆ ಸೌಲಭ್ಯ, ತಾಯಿ ಮಗು ಸಹಾಯ ಹಸ್ತ, ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಪರಿಹಾರ, ಪಿಂಚಣಿ ಸೌಲಭ್ಯ, ಕುಟುಂಬ ಪಿಂಚಣಿ ಸೌಲಭ್ಯ, ದುರ್ಬಲತೆ ಪಿಂಚಣಿ ಸೌಲಭ್ಯ, ಅಪಘಾತ ಪರಿಹಾರ, ಟೂಲ್ ಕಿಟ್ ಸೌಲಭ್ಯ, ಶ್ರಮಿಕ ಸಂಜೀವಿನಿ ಸಂಚಾರಿ ಚಿಕಿತ್ಸಾಲಯ ಪಡೆಯಬಹುದಾಗಿದೆ. ವಿವಿಧ ಸೌಲಭ್ಯಗಳ ಅರ್ಜಿ ಸಲ್ಲಿಸುವಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ. ಈ ಯೋಜನೆಗೆ ಅರ್ಹ ಅಭ್ಯರ್ಥಿಗಳು 18-60 ವರ್ಷದ ಒಳಗಿರಬೇಕು. ಪ್ರಸ್ತುತ 101 ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಅನ್ವಯಿಸುತ್ತದೆ. ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಎಸ್ಐ ಮತ್ತು ಇಪಿಎಫ್ ಸೌಲಭ್ಯ ಹೊಂದಿರಬಾರದು. ಇವರಿಗೆ ನೋಂದಣಿ ಹಾಗೂ ನವೀಕರಣ ಶುಲ್ಕ ಉಚಿತವಾಗಿರುತ್ತದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ. ಇದರಲ್ಲಿ ವಯೋಮಿತಿ 18-60 ವರ್ಷದ ಒಳಗಿರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಎಸ್ಐ ಮತ್ತು ಇಪಿಎಫ್ ಫಲಾನುಭವಿಗಳಾಗಿರಬಾರದು. ಯೋಜನೆಯ ಸೌಲಭ್ಯಗಳು ಕರ್ತವ್ಯದಲ್ಲಿರುವಾಗ ಹಾಗೂ ಇಲ್ಲದಿರುವಾಗಲೂ ಸಹ ಲಭ್ಯವಾಗುತ್ತದೆ. ನೋಂದಣಿ ಹಾಗೂ ನವೀಕರಣ ಶುಲ್ಕ 50 ರೂಪಾಯಿ ಆಗಿದೆ. ಸೌಲಭ್ಯಗಳ ಅರ್ಜಿ ಸಲ್ಲಿಸುವಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಇದರಲ್ಲಿ ವಯೋಮಿತಿ 18-60 ವರ್ಷದ ಒಳಗಿರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಎಸ್ಐ ಮತ್ತು ಇಪಿಎಫ್ ಫಲಾನುಭವಿಗಳಾಗಿರಬಾರದು. ಕರ್ನಾಟಕದಲ್ಲಿ ಗಿಗ್ ವೃತ್ತಿ ನಿರ್ವಹಿಸುತ್ತಿರುವವರಿಗೆ ಮಾತ್ರ ನೋಂದಣಿ ಹಾಗೂ ನವೀಕರಣ ಶುಲ್ಕ ಉಚಿತವಾಗಿದೆ. ಸೌಲಭ್ಯಗಳ ಅರ್ಜಿ ಸಲ್ಲಿಸುವಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ. ಈ ಯೋಜನೆಯಲ್ಲಿ ವಯೋಮಿತಿ 18-59 ವರ್ಷದ ಒಳಗಿರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಎಸ್ಐ ಮತ್ತು ಇಪಿಎಫ್ ಫಲಾನುಭವಿಗಳಾಗಿರಬಾರದು. ನೋಂದಣಿ ಹಾಗೂ ನವೀಕರಣ ಶುಲ್ಕ ಉಚಿತವಾಗಿದೆ. ಸೌಲಭ್ಯಗಳ ಅರ್ಜಿ ಸಲ್ಲಿಸುವಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ಈ ಯೋಜನೆಯಡಿ 18-40 ವರ್ಷದ ಒಳಗಿರಬೇಕು. ಮಾಸಿಕ ಆದಾಯ 15,000 ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಎಸ್ಐ ಇಪಿಎಫ್ ಎನ್ಪಿಎಸ್ ಯೋಜನೆಯ ಫಲಾನುಭವಿಗಳಾಗಿರಬಾರದು. ವಯಸ್ಸಿನ ಆಧಾರಿತ ಮಾಸಿಕ ವಂತಿಕೆಯನ್ನು ಪಾವತಿಸಿದ ಅಸಂಘಟಿತ ವಲಯದ ಕಾರ್ಮಿಕರಿಗೆ 60 ವರ್ಷ ಪೂರ್ಣಗೊಂಡ ನಂತರ ಮಾಸಿಕ ನಿಶ್ಚಿತ 3,000 ರೂಪಾಯಿಗಳ ಪಿಂಚಣಿ ಸೌಲಭ್ಯ ದೊರೆಯುತ್ತದೆ. ಸೌಲಭ್ಯಗಳ ಅರ್ಜಿ ಸಲ್ಲಿಸುವಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ವ್ಯಾಪಾರಿಗಳು ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ. ಈ ಯೋಜನೆಯಲ್ಲಿ 18-40 ವರ್ಷದ ಒಳಗಿರಬೇಕು. ವಾರ್ಷಿಕ ವಹಿವಾಟು ಗರಿಷ್ಠ 1.50 ಕೋಟಿ ರೂಪಾಯಿಗಳ ಒಳಗಿರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಎಸ್ಐ ಇಪಿಎಫ್ ಎನ್ಪಿಎಸ್ ಪಿಎಂಎಸ್ವೈ ಎ ಪಿಎಂಕೆಎವೈ ಯೋಜನೆಯ ಫಲಾನುಭವಿಗಳಾಗಿರಬಾರದು.
3: ವಯಸ್ಸಿನ ಆಧಾರಿತ ಮಾಸಿಕ ವಂತಿಕೆಯನ್ನು ಪಾವತಿಸಿದ ಅಸಂಘಟಿತ ವಲಯದ ಕಾರ್ಮಿಕರಿಗೆ 60 ವರ್ಷ ಪೂರ್ಣಗೊಂಡ ನಂತರ ಮಾಸಿಕ ನಿಶ್ಚಿತ 3,000 ರೂಪಾಯಿಗಳ ಪಿಂಚಣಿ ಸೌಲಭ್ಯ ದೊರಕುತ್ತದೆ. ಸೌಲಭ್ಯಗಳ ಅರ್ಜಿ ಸಲ್ಲಿಸುವಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅಸಂಘಟಿತ ಕಾರ್ಮಿಕರ ಸಮಗ್ರ ರಾಷ್ಟ್ರೀಯ ಡೇಟಾಬೇಸ್ ಇಶ್ರಮ್ ಯೋಜನೆ. ಈ ಯೋಜನೆಯಲ್ಲಿ 6 ರಿಂದ 59 ವಯೋಮಾನದವರಾಗಿರಬೇಕು, ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು, ಭವಿಷ್ಯ ನಿಧಿ ಹಾಗೂ ಇಎಸ್ಐ ಫಲಾನುಭವಿಯಾಗಿರಬಾರದು ಈ ಯೋಜನೆಗೆ ಒಳಪಡಬಹುದಾಗಿದೆ. ಪ್ರಸ್ತುತ 1 ವರ್ಷದ ಅವಧಿಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರಯೋಜನ ಪಡೆಯಬಹುದು. ಕರ್ನಾಟಕ ರಾಜ್ಯ ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೊಸೈಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳುವುದನ್ನು ಉತ್ತೇಜಿಸಲು ನೇಮಕಾತಿ ಮಾಡಿಕೊಂಡ ಸಂಸ್ಥೆಗೆ ಅಂತಹ ನೌಕರರ ಇಎಸ್ಐ ಹಾಗೂ ಇಪಿಎಫ್ ವಂತಿಕೆಯನ್ನು ಮರುಪಾವತಿಸುವ ಮೂಲಕ ಆರ್ಥಿಕ ಸಹಾಯ ನೀಡುವುದು, ತರಬೇತಿ ಪಡೆಯುವ ಅಪ್ರೆಂಟಿಸ್ಗಳಿಗೆ ನೀಡಿದ ಶಿಷ್ಯವೇತನವನ್ನು ಮಾಲೀಕರಿಗೆ ಮರುಪಾವತಿಸುವುದು, ಮಾಲೀಕರ ಪಾವತಿಸುವ ಇಎಸ್ಐ ಮತ್ತು ಇಪಿಎಫ್ ವಂತಿಕೆ ಮರುಪಾವತಿ, ಅಪ್ರೆಂಟಿಸ್ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳ ಶಿಷ್ಯವೇತನ ಮರುಪಾವತಿ, ಅಪ್ರೆಂಟಿಸ್ ತರಬೇತಿ ನಂತರ ಖಾಯಂ ಮಾಡಿಕೊಂಡಲ್ಲಿ ವೇತನ ಮರುಪಾವತಿ, ಹೊಸದಾಗಿ ಖಾಯಂ ಹುದ್ದೆಗೆ ನೇಮಕಗೊಂಡ ಅಭ್ಯರ್ಥಿಗಳ ವೇತನ ಮರುಪಾವತಿ ಯೋಜನೆಗಳು ಇರುತ್ತವೆ. ನೋಂದಣಿ ಹಾಗೂ ನವೀಕರಣ ಶುಲ್ಕ ಉಚಿತವಾಗಿದೆ. ಸೌಲಭ್ಯಗಳ ಅರ್ಜಿ ಸಲ್ಲಿಸುವಿಕೆಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ರಾಯಚೂರು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಯರಮರ್ಸ್ ಡೈಟ್ ಸಂಸ್ಥೆಯಿಂದ ವಿವಿಧ ಕೋರ್ಸ್ಗಳ ತರಬೇತಿಗೆ ಅರ್ಜಿ ಆಹ್ವಾನ. ರಾಯಚೂರು ತಾಲೂಕಿನ ಯರಮರ್ಸ್ ಡೈಟ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ 2026-27 ಸಾಲಿನ ಡಿಇಎಲ್, ಇಡಿ ಹಾಗೂ ಡಿಪಿಇಡಿ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದ ಸೀಟುಗಳ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವ್ಯಾಸಂಗಕ್ಕಾಗಿ ದಾಖಲಾತಿ ಬಯಸುವ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ವಿಳಾಸ www.schooleducation.kar.nic.in ಅಂತರ್ಜಾಲದ ಮುಖಪುಟದಲ್ಲಿ ಪ್ರಕಟವಾಗುವ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು DEL.ED/DPED ಕೋರ್ಸ್ 2026-27 ಎಂಬುದನ್ನು ಕ್ಲಿಕ್ ಮಾಡಿದ ನಂತರ ಅರ್ಜಿಯನ್ನು ಮುದ್ರಣ ಮಾಡಿಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಹಾಗೂ ಬ್ಯಾಂಕ್ ಡಿಡಿಯೊಂದಿಗೆ ಡಯಟ್ ಎರಮರ್ಸ್ ಕಚೇರಿಗೆ ದಿನಾಂಕ 1/6/2026 ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆ ಸಿಂಧನೂರಿನಲ್ಲಿ ಕಲಿಕಾ ಸೌಲಭ್ಯಗಳಿರುತ್ತವೆ. ಆಸಕ್ತಿ ಅಭ್ಯರ್ಥಿಗಳು ಆದ್ಯತೆಯ ಮೇರೆಗೆ ಈ ಸಂಸ್ಥೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಎಂದು ಯರಮರ್ಸ್ ಡೈಟ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. May 20 ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ. ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗದ ವ್ಯಾಪ್ತಿಗೆ ಬರುವ 33/11 kV ಕಲ್ಮಲ ವಿದ್ಯುತ್ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾರ್ಯ ಹಮ್ಮಿಕೊಂಡಿರುವ ಪ್ರಯುಕ್ತ May 20 5 PM ಕಲ್ಮಲ ಉಪಕೇಂದ್ರದ ವ್ಯಾಪ್ತಿಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಕೋರಲಾಗಿದೆ. ಆ ದಿನ May 8 ಕಲ್ಮಲ, ಮೂರಾಂಪುರ್, ಸುಲ್ತಾನ್ಪುರ, ಜಾಗರಿ ವೆಂಕಟಾಪುರ, ಮನ್ಸ್ಲಾಪುರ, ಜೇಗರ್ಕಲ್, ರಘುನಾಥಹಳ್ಳಿ, ವಿಜಯನಗರ ಕ್ಯಾಂಪ್, ಮಾರೆಮ್ಮ ಕ್ಯಾಂಪ್, ಹುಣಸಿಹಾಳಹುಡ, ಕಸ್ಬೆ ಕ್ಯಾಂಪ್, ಸೀತಾನಗರ ಕ್ಯಾಂಪ್, ಹೊಸ್ಪೇಟ್, ಮರ್ಚೇಡ್, ಗೋನಾಳ್, ಪತೇಪುರ ಇಂಡಸ್ಟ್ರಿಯಲ್ ಏರಿಯಾ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ವಸತಿ ನಿಲಯಗಳಿಗೆ ಅರ್ಜಿ ಆಹ್ವಾನ. ರಾಯಚೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಶೈಕ್ಷಣಿಕ ಸಾಲಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರ ಬಾಲಕರ ಹಾಗೂ ಬಾಲಕಿಯರ ವಸತಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಇಲಾಖಾ ವೆಬ್ಸೈಟ್ ಮೂಲಕ June 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯನ್ನು ಶಾಲಾ ಅಥವಾ ಕಾಲೇಜಿನ ಮುಖ್ಯಸ್ಥರಿಂದ ಸಹಿ ಪಡೆದು ಎಲ್ಲಾ ದೃಢೀಕೃತ ದಾಖಲಾತಿಗಳೊಂದಿಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಇವರ
4: ಕಚೇರಿಗೆ ಕಚೇರಿ ಸಮಯದಲ್ಲಿ ಸಲ್ಲಿಸಬೇಕು ಎಂದು ರಾಯಚೂರು ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ 1 ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಪ್ರವೇಶಕ್ಕೆ ಅರ್ಜಿ ಆಹ್ವಾನ. ರಾಯಚೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2026-27 ಶೈಕ್ಷಣಿಕ ಸಾಲಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ 1-5 ತರಗತಿಗೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಗಳಿಗೆ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಕಚೇರಿಯ ಸಮಯದಲ್ಲಿ ಪಡೆಯಬಹುದಾಗಿದೆ. ಪ್ರವೇಶ ಬಯಸುವ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡಿ ಎಲ್ಲಾ ದೃಢೀಕೃತ ದಾಖಲಾತಿಗಳೊಂದಿಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಇವರ ಕಚೇರಿಗೆ

0: ಕಚೇರಿಯ ಸಮಯದಲ್ಲಿ ಜೂನ್ 30ರ ಒಳಗಾಗಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರಾಯಚೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯನ್ನು ಸಂಪರ್ಕ ಮಾಡಬಹುದಾಗಿದೆ ಎಂದು ರಾಯಚೂರು ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ 1 ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್.
1: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.
0: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್.

0: ಆಕಾಶವಾಣಿ ರಾಯಚೂರು ಕೇಳಿ ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
4: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ.
5: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
4: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
5: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
6: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
7: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
6: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
7: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
6: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
7: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.

ವಿವಿಧ ರಾಷ್ಟಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಓಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಡಿ ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ, ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ.

0: ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ ಶೇಕಡಾ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಸೆಪ್ಟೆಂಬರ್ 2026ರಿಂದ ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ದಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕರು, ಸಿಬಿಎಸ್ಇ ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. May 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಸಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.
3: ಆಕಾಶವಾಣಿ ರಾಯಚೂರು. ಸಮಯ 7:45 18 ಸೆಕೆಂಡ್ಗಳು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಚೇತನ್ ಇವರ ಧ್ವನಿಯಲ್ಲಿ ಚೆಲುವಿನ ಚಿತ್ತಾರ ಈ ಚಿತ್ರದ ಗೀತೆಯನ್ನು. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿದೆ.

ಶಶಾಂಕ್ ಇವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸ್ವರ ಸಂಯೋಜನೆ ಮಾಡಿದ ಲವ್ 360 ಈ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸಿದ್ಧ ಶ್ರೀರಾಮ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂಯವರ ಧ್ವನಿಯಲ್ಲಿ ಕೇಳಿ ಧರಣಿ ಮಂಡಲ ಮಧ್ಯದೊಡಗೆ ಈ ಚಿತ್ರದ ಗೀತೆಯನ್ನು. ಆದಿತ್ಯ ಇವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ 9:30 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇದು ಆಕಾಶವಾಣಿ ರಾಯಚೂರು. 8:00 ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರುತ್ತವೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸಾವಿರದ 1938 ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ ಜವಾಹರ್ಲಾಲ್ ನೆಹರು ಅವರ ಹಿರಿತನದಲ್ಲಿ
3: ಆಕಾಶವಾಣಿ ರಾಯಚೂರು ಸಮಯ 8:31 ಕೇಳಿ ವಚನ ಗಾಯನ ಕಾರ್ಯಕ್ರಮ.
4: ಅಳಿಸಂಕುಲವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ. ವಚನಕಾರರು ಅಕ್ಕ ಮಹಾದೇವಿ, ರಾಗ ಮಿಶ್ರ ಶಂಕರ, ತಾಳ ಭಜನ್ ಟೇಕ, ಗಾಯಕರು ಸುಮಲತಾ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಮರಣ ನೇರದೆ ಹಣ್ಣು ಕೊಯ್ಯಬಹುದೇ? ವಚನಕಾರರು ಅವಸರದ ರೇಖಣ್ಣ, ರಾಗ ಮಿಶ್ರ ಶಿವರಂಜನಿ, ತಾಳ ಭಜನ್ ಠೇಕ, ಗಾಯಕರು ಪದ್ಮಿನಿ ಅಶೋಕ್, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ. ವಚನಕಾರರು ಬಸವಣ್ಣ, ರಾಗ ಮಿಶ್ರ ಕಮಾಜ್, ತಾಳ ಝಪ್ತಾಲ್, ಗಾಯಕರು ಮೀನಾಕ್ಷಿ ಕುಲಕರ್ಣಿ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಮರನ ನೇರದೆ ಹಣ್ಣು ಕೊಯ್ಯಬಹುದೇ? ವಚನಕಾರರು: ಅವಸರದ ರೇಖಣ್ಣ, ರಾಗ ಮಿಶ್ರ ಶಿವರಂಜನಿ, ತಾಳ ಭಜನ್ ಠೇಕ, ಗಾಯಕರು ಪದ್ಮಿನಿ ಅಶೋಕ್, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಕಟೆದ ಕಲ್ಲು ಲಿಂಗವೆಂದೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತ್ತು. ವಚನಕಾರರು ಸಿದ್ಧರಾಮೇಶ್ವರ, ರಾಗ ನಂದ, ತಾಳ ಭಜನ್ ಠೇಕ, ಗಾಯಕರು ದೀಪಕ್ ಪಿ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ದೇವ ದೇವ ಶರಣು ಶರಣಾರ್ಥಿ. ವಚನಕಾರರು ಮುಕ್ತಾಯಕ್ಕ ರಾಗ.

ಬಾಗೇಶ್ರೀ ಮತ್ತು ರಾಗೇಶ್ರೀ, ತಾಳ ತ್ರಿಪುಟ, ಗಾಯಕರು ಚೈತ್ರ ಎಚ್ ಜಿ, ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ. ವಚನಕಾರರು ಅಮುಗೆ ರಾಯಮ್ಮ, ರಾಗ ಮೋಹನ, ತಾಳ ಆದಿತಾಳ, ಗಾಯಕರು ಚೈತ್ರ ಎಚ್ ಜಿ, ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

ವೃಕ್ಷಾಶ್ರಯದಲ್ಲಿದ್ದು. ವಚನಕಾರರು ಚನ್ನಬಸವಣ್ಣ, ರಾಗ ಶೋಭಾವರಿ, ತಾಳ ಆದಿತಾಳ, ಗಾಯಕರು ರಾಜು ಅನಂತಸ್ವಾಮಿ, ಸಂಗೀತ ನಿರ್ದೇಶನ ವೈ ಕೆ ಮುದ್ದುಕೃಷ್ಣ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನಗಾಯನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಶರಣರ ಸತ್ಯಾನುಸಂಧಾನದ ಸರಣಿ.
1: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
2: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
4: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
3: ಜಾಹೀರಾತು ಮುಖಾಂತರ
4: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
3: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
4: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
3: ಡಯಲ್ ಮಾಡಿ 8700014242
4: 8700014242.
5: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ
0: ಪ್ರಕಟಣೆಗಳನ್ನು ಕೇಳಿದಿರಿ. ಇದು

0: ಕೇಳಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ,
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಮ್ಮ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇಶಕ್ಕೆ ಬೇರೆ ಬೇರೆ ರಕ್ಷಣಾ ವ್ಯವಸ್ಥೆಯ ಮೂಲಕ ಸೇವೆ ಸಲ್ಲಿಸಿದಂಥ ವೀರಯೋಧರನ್ನ ಭೇಟಿಯಾಗ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮೊಂದಿಗೆ 22 ವರ್ಷಗಳ ಕಾಲ ದೇಶಕ್ಕೆ ಸೈನ್ಯದ ಮೂಲಕ ಸೇವೆ ಸಲ್ಲಿಸಿದಂತಹ ಸುಬೇದಾರ್ ನಾಗರಾಜು ಕೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ನಾಗರಾಜು ಅವರು.
2: ಜೈ ಹಿಂದ್ ಮೇಡಮ್.
1: ತುಂಬ ಸಂತೋಷ ಆಗುತ್ತೆ, ನೀವು ನಿಮ್ಮ ಹೃದಯದ ಮೇಲ್ಭಾಗದಲ್ಲಿ ಒಂದು ಸಾಲಾಗಿ ಇರುವಂತಹ ಮೆಡಲ್ಗಳನ್ನು ಹಾಕೊಂಡಿದ್ದೀರಾ. ಅದನ್ನು ನೋಡಿದಾಗ ಯಾರಿಗೆ ಆದರೂ ತಲೆ ಬಾಗಬೇಕು ಅಂತ ಅನಿಸುತ್ತೆ. ಮತ್ತೆ ಈ ಮೆಡಲ್ಗಳೆಲ್ಲ ನಿಮ್ಮ ಶೌರ್ಯದ ಸಂಕೇತವಾಗಿ ನಮಗೆ ಕಾಣಿಸುತ್ತೆ. ನೀವು ಯಾವ ರೆಜಿಮೆಂಟ್ ಮೂಲಕ ನಿಮ್ಮ ಸೇವೆಯನ್ನು ಆರಂಭ ಮಾಡಿದ್ರಿ ಹೇಳಿ.
2: ಮೇಡಮ್, ನಾನು ಭಾರತದ ತುಂಬಾ ಹಳೆಯ ರೆಜಿಮೆಂಟ್ ಆದ ಮದ್ರಾಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ನಾನು 1976 ಇಸ್ವಿಯಲ್ಲಿ ಮದ್ರಾಸ್ ರೆಜಿಮೆಂಟ್ಗೆ ಎನ್ರೋಲ್ಮೆಂಟ್ ಆದೆ. ಅದಾದ ನಂತರ ನನಗೆ 1 ವರ್ಷ ಕಠಿಣ ಶ್ರಮದ ಟ್ರೈನಿಂಗ್ ಆದ ನಂತರ ನನಗೆ 6 ಮದ್ರಾಸ್ ರೆಜಿಮೆಂಟ್ ನಮ್ಮ ಬೆಟಾಲಿಯನ್ಗೆ ಪೋಸ್ಟ್ ಮಾಡ್ತಾರೆ ಮೇಡಮ್. ನಮ್ಮ ಬೆಟಾಲಿಯನ್ ಆಗ ನಾಗಾಲ್ಯಾಂಡ್ ಮಣಿಪುರಲ್ಲಿತ್ತು. ಸೊ ಅಲ್ಲಿ ಆಜಿ ಸಿಪಾಯಿಯಾಗಿ ನಾನು ಹೋದೆ. ನಾಗಾಲ್ಯಾಂಡ್ ಮಣಿಪುರಲ್ಲಿ ಹೋದಾಗ ಅಲ್ಲಿ ಜಾಸ್ತಿ ನಾಗಾ ಕುಕ್ಕಿ ಜಗಳ ಜಾಸ್ತಿ.
1: ಯಾವ ವರ್ಷ ಅದು?
2: 1977. ಸೊ ಅಲ್ಲಿಂದ ನಾವು 1 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಮತ್ತೆ ನೇಫಾಕ್ ಬಂದು 1 ವರ್ಷ 78 ಅಲ್ಲಿ. ಅದೊಂದು ವರ್ಷ ಸರ್ವಿಸ್ ಆದ ನಂತರ ಸಿಪಾಯಿ ರ್ಯಾಂಕು, ಸಿಪಾಯಲ್ಲೇ ಇದ್ದೆ. ನನಗೆ ನಾಗಾಲ್ಯಾಂಡ್ ಮಣಿಪುರಲ್ಲಿ ನನ್ನ ಸ್ಮಾರ್ಟ್ನೆಸ್ಸು, ನಾನು ನಡ್ಕೊಳ್ಳೋ ರೀತಿ ಇದೆಲ್ಲ ನೋಡಿ ನನಗೆ ಗೈಡ್ ಅಂತ ಡಿಟೇಲ್ ಮಾಡ್ತಾ ಇದ್ರು. ಯಾವುದೇ ಆಪರೇಷನ್ ಆದರೂ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಮುಂದೆ ಹೋಗ್ಬೇಕಾದ್ರೆ ನಾವು ತುಂಬಾ ಮುನ್ನೆಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನನ್ನ ಟ್ರೂಪ್ಸು, ಕಂಪ್ಲೀಟ್ ಟ್ರೂಪ್ಸು ನನ್ನ ಫಾಲೋ ಮಾಡುತ್ತೆ. ಮುಂದೆ ಏನಾಗ್ತೈತೆ ಅಂತ ನಾನು ಕಮಾಂಡರ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಆ ಇನ್ಫಾರ್ಮೇಶನ್ ಮೇಲೆ ಕಮಾಂಡರ್ ಆಪರೇಷನ್ ಪ್ಲಾನ್ ಮಾಡ್ಕೋತಾರೆ ಮೇಡಮ್. ಸೊ ಹಾಗಾಗಿ ಎಲ್ಲ ಆಪರೇಷನಲ್ಲೂ ನನ್ನ ಗೈಡ್ ಮಾಡ್ತಾ ಇದ್ರು. ನಾನು 6 ಮದ್ರಾಸ್ ರೆಜಿಮೆಂಟಲ್ಲಿ ಅಲ್ಫಾ ಕಂಪ್ನಿ 3 ಪ್ಲಟೂನ್ ಜವಾನ್ ಆಗಿದ್ದೆ. ಯಾವುದೇ ಆಪರೇಷನ್ ಆದರೂ ನಮಗೆ ಅಲ್ಫಾ ಕಂಪ್ನಿ ಮತ್ತು ಡೆಲ್ಟಾ ಕಂಪ್ನಿ ಯಾವಾಗಲೂ ಫಾರ್ವರ್ಡ್ ಹೋಗ್ತಾ ಇದ್ವಿ. ಅಲ್ಲಿ ನನಗೆ ಗೈಡ್ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಅದೇ ಥರ ಟ್ರೈನಿಂಗ್ಗಳಲ್ಲಿ ಯಾವುದೇ ಟ್ರೈನಿಂಗ್ ಅನ್ನೋ ತುಂಬ ಉತ್ಸುಕತೆಯಿಂದ ಮಾಡ್ತಾ ಇದ್ವಿ.
1: ನೇಫಾನಲ್ಲಿ ಮೊದಲೇ ಅಲ್ಲಿ ಹೋಗ್ಬಿಟ್ರಿ. ಆಗಾಗಲೇ ಅಲ್ಲಿ ಅರುಣಾಚಲ ಪ್ರದೇಶ ಕಡೆಯಿಂದ, ಅಸ್ಸಾಂ ಕಡೆಯಿಂದ ಚೈನಾದ ಇನ್ಫಿಲ್ಟ್ರೇಷನ್, ಚೈನಾ ಕಡೆಯಿಂದ ಭಾರತಕ್ಕೆ ಒಳನುಸುಳುವಿಕೆ ನಡೀತಾ ಇತ್ತು. ಸುಮಾರು ನೀವೇ ಹೇಳಿದ್ರಿ 77, 78, 79ರವರೆಗೂ ಅದು ಹಾಗೇನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಹೋದ್ರಿ. ಮೊದಲೇ ತರಬೇತಿ ನಡೀತಾ ಇದ್ದಾಗ ನಿಮ್ಗೆ ಎಲ್ಲಿಗೆ ಹೋಗೋದು ಅನ್ನೋದು ಗೊತ್ತಿರೋದಿಲ್ಲ. ಮುಖ್ಯವಾಗಿ ಎಲ್ಲ ಸೈನ್ಯ ವಿಭಾಗದಲ್ಲೂ ಹಾಗೆ ಒಂದ್ ಕಡೆಗೆ ಪೋಸ್ಟಿಂಗ್ ಆಗುತ್ತೆ. ಒಂದ್ ಕುತೂಹಲ ಇರುತ್ತೆ, ಅದರಲ್ಲೂ ನೀವು ಅಲ್ಫಾ ಹೇಳಿದ್ರಿ. ಈಗ ಮದ್ರಾಸ್ ರೆಜಿಮೆಂಟ್ 6 ಬೆಟಾಲಿಯನ್ ಬಹಳ ಪ್ರಸಿದ್ಧವಾದದ್ದು, ಇವತ್ತಿಗೂ ಕೂಡ ಶೌರ್ಯದಲ್ಲಿ ದೊಡ್ಡ ಹೆಸರು ಮದ್ರಾಸ್ ರೆಜಿಮೆಂಟ್. ಮದ್ರಾಸ್ ರೆಜಿಮೆಂಟ್ಗೆ ಹೋಗೋ ಮೊದಲೇ ನಿಮ್ ತರಬೇತಿ ಇತ್ತಲ್ಲ, ಅದು ಹೇಗಿತ್ತು? ಆಮೇಲೆ ಸೈನ್ಯಕ್ಕೆ ನೀವು ಸೇರ್ಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗ? ಆ ಎಲ್ಲ
2: ಮೇಡಮ್, ನಾನು 10ನೇ ವರ್ಷದಲ್ಲೇ ನನಗೆ ಸೈನ್ಯ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ನಮ್ ತಂದೆ ತಾಯಿ ಇಬ್ರು ಮೈಸೂರು ಮಹಾರಾಜರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಮೈಸೂರು ಮಹಾರಾಜರು ಬೆಂಗಳೂರು ಬಂದಿದ ತಕ್ಷಣ ಅಲ್ಲಿ ಗಂಡು ಬೇರುಂಡ ಬಾವುಟ ಹಾರೋದು ಮೇಡಮ್. ಆ ಬಾವುಟ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗುದು. ಯಾಕಂದ್ರೆ ಅಲ್ಲಿಂದ ನಮ್ಗೆ ಊಟ ಎಲ್ಲ ಬರುತ್ತೆ ಮನೆಗೆ, ನಾವು ತುಂಬಾ ಬಡಿಸ್ತೇನೆ. ಹೌದು, ಮಹಾರಾಜರು ಊಟ ತುಂಬಾ ರುಚಿಯಾಗಿರುತ್ತೆ. ನಮ್ ತಂದೆ ತಾಯಿ ಅಲ್ಲಿ ಕೆಲಸ ಮಾಡೋದ್ರಿಂದ ನಾನು ಅಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೆ ಮೇಡಮ್. ನಾನು 1966 ಮಿಲಿಟ್ರಿಗೆ ಸೇರ್ಬೇಕು ಅಂತ ಅಲ್ಲಿ ಯೂನಿಫಾರ್ಮ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ನಾನು ಸೇರ್ಬೇಕು ಮಿಲಿಟ್ರಿಗೆ, ನಾನು ಏನ್ ಮಾಡ್ಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನ್ ತುಂಬಾ ಸಣ್ಣ ಹುಡುಗಪ್ಪ, ಇನ್ನ 9 ವರ್ಷ ಇದ್ದಂಗೆ ಇದೆ, ನೀನ್ ದೊಡ್ಡವನ ಆದ್ಮೇಲೆ ಸೇರ್ಕೋ ಹಂಗೆ ಅಂತ. ಸೊ ಅಲ್ಲಿಂದ ನನ್ಗೆ ಏನೋ ಒಂಥರ ಉತ್ಸಾಹ ಮೇಡಮ್, ನಾನು ಮಿಲಿಟ್ರಿಗೆ ಹೋಗ್ಬೇಕು. ಸೊ ಹಾಗಾಗಿ

0: ನನ್ಗೆ ಮೊದ್ಲಿಂದಾನೇ ಹೆಂಗಾದ್ರೂ ಆಗ್ಲಿ ಆರ್ಮಿಗೆ ಹೋಗ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು.
1: ಅಂದ್ರೆ ಮೂಲತಃ ನೀವು ಬೆಂಗಳೂರಿನವರೇ?
0: ಹೌದು ಮೇಡಮ್, ಮೂಲತಃ ಬೆಂಗಳೂರಿನವ್ರೆ. ನಾನು ಇಲ್ಲೇ ಮೇಡಮ್, ಹೊಸನಗರ ಈಗ ಅಂತಾರೆ, ಅದಕ್ಕೆ ಉಪ್ಪಾರಳ್ಳಿ ಅಂತ ಮೊದ್ಲು ಹೇಳ್ತಾ ಇದ್ರು.
1: ಹಾಗಾದ್ರೆ ಕಂಟೋನ್ಮೆಂಟ್ ಬಹಳ ಹತ್ರ
0: ಇತ್ತು. ನಮ್ಗೆ ತುಂಬಾ ಹತ್ರ ಮೇಡಮ್,
1: ಕಂಟೋನ್ಮೆಂಟ್ ಕೂಡ ಯುದ್ಧದ ಭಾಗವಾಗಿ
0: ಇತ್ತು ಮೇಡಮ್. ಅದಾದ ನಂತರ ಮೈಸೂರು ಲ್ಯಾನ್ಸಸ್ ಅಲ್ಲಿ, ಅದು ಮುಂಡಡಿ ಪಾಳ್ಯದಲ್ಲಿ ನಾವು ವಾಕಬಲ್ ಡಿಸ್ಟೆ ಓಡೋಗಿ ಓಡ್ ಬರ್ತಾ ಇದ್ವಿ. ಅಲ್ಲೂ ಸಹ ಹೋಗ್ತಾ ಇದ್ದೆ ನಾನು. ಅವಾಗೆಲ್ಲ ದೊಡ್ಡ ದೊಡ್ಡ ಲಾಳಗಳು, ಕುದುರೆಗಳೆಲ್ಲ ಕಟ್ತಾ ಇರೋರು, ಕುದುರೆಗಳನ್ನ ನೋಡ್ತಾ ಇದ್ವಿ. ಲ್ಯಾನ್ಸರ್ಸ್ ಇರೋರು ಅವಾಗ, ಮೈಸೂರು ಲ್ಯಾನ್ಸರ್ ಅಂತ ಹೆಸರಿತ್ತು ಮೇಡಮ್ ಆಗ, ಮೈಸೂರು ಮಹಾರಾಜರದು. ಸೊ ಮೈಸೂರು ಮಹಾರಾಜರದು ದೊಡ್ಡ ಹಿಸ್ಟ್ರಿನೇ ಇದೆ ಮೇಡಮ್. ಮೈಸೂರು ಲ್ಯಾನ್ಸರ್ಸು ಅದು ನಮ್ಮ ಭೋಪಾಲ್ ಮಹಾರಾಜ ಆಗ್ಲಿ, ಜೈಪುರ್ ಮಹಾರಾಜ ಆಗ್ಲಿ, ರಾಜಸ್ಥಾನ್ ಆಗ್ಲಿ, ನಮ್ಮ ಮೈಸೂರು ಮಹಾರಾಜರು ಇವರೆಲ್ಲ ಸೇರಿ ಒಂದು ಟ್ರೂಪ್ಸ್ ಕಳ್ಸಿಕೊಡ್ತಾರೆ ಐಫಾ ಸಿಟಿಗೆ. ಯಾಕಂದ್ರೆ ಜರ್ಮನ್ಸ್ ಐಫಾ ಸಿಟಿನ ಇಟ್ಕೊಂಡ್ಬಿಟ್ಟಿದ್ರು. ಸೊ ಆಗ ನಮ್ಮ ಆರ್ಮಿ ಮೈಸೂರು ಲ್ಯಾನ್ಸರ್ಸ್ ಕಡೆಯಿಂದ ಹೋಗಿ ಗೆದ್ದು, ಈಗಲೂ ನಾವು ಸೆಪ್ಟೆಂಬರ್ 23ನೇ ತಾರೀಕು ಐಫಾ ಡೇ ಅಂತ ಮಾಡ್ತೀವಿ ಮೇಡಮ್. ಅದು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಒಂದು ವಾರ್ ಮೆಮೋರಿಯಲ್ ಇದೆ, ಆ ವಾರ್ ಮೆಮೋರಿಯಲ್ ಹತ್ರನೇ ಪ್ರೋಗ್ರಾಮ್ ನಡೆಯುತ್ತೆ ಪ್ರತಿ ವರ್ಷ. ಇದು ಮಾಡ್ತಾರೆ
1: ನೋಡಿದ್ರಿ ನೀವು?
0: ಹೌದು ಮೇಡಮ್, ಅವಾಗ ನಾವು ವಾರ್ ಮೆಮೋರಿಯಲ್ ಆಟ ಆಡ್ತಾ ಇದ್ವಿ ಮೇಡಮ್. ನಮ್ಗೆ ಗೊತ್ತಿರ್ಲಿಲ್ಲ ಇದು ರಾಜ್ಪೂತ್ ಮರಾಠಿ ಅವ್ರ ಸಮಾಜ ಇದೆ. ಅದರಲ್ಲಿ ಉದಯ್ ಅಂತ ನನ್ನ ಫ್ರೆಂಡು, ಅವನು ಸಹ ಅದರಲ್ಲಿ ಇನ್ವಾಲ್ವ್. ಯಾಕಂದ್ರೆ ಅವ್ರ ಅಜ್ಜರು ಸೆಕೆಂಡ್ ವರ್ಲ್ಡ್ ವಾರ್ ಅಟೆಂಡ್ ಮಾಡಿದ್ರು, ಅವ್ರ ಅಜ್ಜಾಜಿ ಇಬ್ಬರೇ ಇರ್ತಾ ಇದ್ರು, ಅವ್ರಿಗೆಲ್ಲ ನಾನು ತುಂಬಾ ಸಹಾಯ ಮಾಡ್ತಾ ಇದ್ದೆ. ಸಹಾಯ ಇಂದ ಸೆಲ್ಫ್ ಏನಂದ್ರೆ ಅವ್ರಿಗೇನಾದ್ರೂ ಹಾಲು ತರಬೇಕು, ತರಕಾರಿ ತರಬೇಕು. ಪಾಪ ವಯಸ್ಸಾಗಿತ್ತು, ಆಗ್ಲೇ ಪ್ರತಿಯೊಂದು ಕೆಲಸ ನಾನು
1: ಮಾಡ್ಕೊಡ್ತೀನಿ
0: ಮಾಡ್ತಾ ಇದ್ದೆ ಮೇಡಮ್. ನಾವು ಅಲ್ಲಿಂದ ಮುನ್ನಡಿ ಪಡಕ್ ಹೋದೆ ಮೇಡಮ್, ಮಿಡಲ್ ಸ್ಕೂಲ್ಗೆ. ಹೊಸನರದಿಂದ ಅಲ್ಲಿ ನಡ್ಕೊಂಡೋಗಿ ಹೋಗ್ತಾ ಇದ್ವಿ. ನ್ಯೂ ಸವರ್ ಲೈನ್ ಸ್ಕೂಲ್ ಅಲ್ಲೇ ಓದ್ದೆ ನಾನು 5-6. ಮತ್ತೆ ನಾನು ಉಪ್ಪರಳ್ಳಿ ಮತ್ತೆ ಹೊಸನಗರಕ್ಕೆ ಬಂದೆ ಅಲ್ಲಿ. ಸೊ ಹೀಗಾಗಿ ನಮ್ಗೆ ಅಲ್ಲಿ ಮುಂಡೇಡಿಪಾಳ್ಯದಲ್ಲಿ ಸ್ವಲ್ಪ ಜಾಸ್ತಿ ಮರಾಠಿಗಳು, ಅವರು ಮಿಲಿಟರಿಲಿ ಇದ್ದವರು. ಸೊ ಅವ್ರದ್ದೆಲ್ಲ ನನಗೆ ತುಂಬಾ
1: ಮರಾಠ ರೆಜಿಮೆಂಟ್.
0: ಹೌದು ಮೇಡಮ್,
1: ಫೇಮಸ್.
0: ಇವರು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿದ್ರು, ಸುಮಾರು ಜನ ಮೈಸೂರು ಲ್ಯಾನ್ಸರ್ಸ್ ಅಲ್ಲಿದ್ರು, ತುಂಬಾ ಹಿರಿಯರು. ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಸಂತೋಷ ಆಗೋದು. ಅವರು ಇದ ತರ ಮೆಡಲ್ ಎಲ್ಲ ಹಾಕೊಳ್ಳೋರು,
1: ನಮ್ಗೆ
0: ಹಾಕೋಬೇಕು ಅನ್ನೋದು ತುಂಬಾ ಖುಷಿ ಇತ್ತು. ಹೀಗಾಗಿ ಮೈಸೂರು ಮಹಾರಾಜರದು ಕೊಡುಗೆ ತುಂಬಾ ಜಾಸ್ತಿ ಇದೆ ಮೇಡಮ್. ಈಗ ಮೊನ್ನೆ ಒಂದು ವಿಷಯ ಕೇಳಿದೆ ನಾನು, ಇಲ್ಲಿಂದ ಐಪಾಗಿ ಹೋಗ್ಬೇಕಾದ್ರೆ ಒಂದು ಪೂಜೆ ಮಾಡ್ತಾರಂತೆ, ಅವಾಗ ದಸರಾ ವೈಭವ ಪೂಜೆ ಮಾಡಿ ನಾವು ಅಲ್ಲಿಂದ ಗೆದ್ದು ಬಂದ್ರೆ ಇಲ್ಲಿ ಪ್ರತಿ ವರ್ಷ ನಾವು ದಸರಾ ಮಾಡ್ತೀವಿ ಅಂತೇಳಿ ಹೇಳಿದ್ರಂತೆ ಮೇಡಮ್. ಅದು ಈ ನಡುವೆ ಕೇಳ್ಕೊಂಡಿದ್ದು ನಾನು. ಅದು ಒಂದು ಚರಿತ್ರೆ ಇದೆ ನಮ್ಮ ಮೈಸೂರು ಲ್ಯಾನ್ಸರ್ಸ್ಗೆ ಮುಂಡಡಿ ಪಾಳ್ಯಕ್ಕೆ.
1: ಹಾಗಾಗಿ ದಸರಾ ಈಗಲೂ ಅಲ್ಲಿ
0: ಮೈಸೂರು ಬಿಟ್ಟರೆ ನಮ್ಮ ಮುಂಡಡಿ ಪಾಳ್ಯದಲ್ಲೇ ನಡೆಯುತ್ತೆ, ತುಂಬಾ ಚೆನ್ನಾಗಿ.
1: ನಿಮ್ಮ ಬಾಲ್ಯದಿಂದ ಈ ಸೈನ್ಯಕ್ಕೆ ಸೇರೋದು ಹೇಗೆ, ಒಂದು ಪರಂಪರೆ ನಡ್ಕೊಂಬಂದಿದೆ ಅಂತ ಗೊತ್ತಿಲ್ಲದ ಹಾಗೆ ನಿಮ್ಮನ್ನ ಕರ್ಕೊಂಡೋಗಿ ಕೊನೆಗೆ ಸೈನ್ಯಕ್ಕೆ ಸೇರಿಸಿದೆ, ಇದೆಲ್ಲ ಅನುಭವಗಳು ಅಲ್ವಾ? ನೀವು ಮೈಸೂರು ಮಹಾರಾಜರ ವಿಷಯ ಹೇಳಿದ್ರಿ, ಅರಮನೆಯಲ್ಲಿ ನಿಮ್ ತಂದೆ ತಾಯಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ರಿ. ಹೀಗೆ ಬಹಳಷ್ಟು ಕಾರಣಗಳಿಂದ ನೀವು ಸೈನ್ಯಕ್ಕೆ ಅನಿವಾರ್ಯವಾದ್ರಿ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ನೀವು ಸೈನ್ಯಕ್ಕೆ ಸೇರೋದು ನಿರ್ಧಾರ ಆಗ್ಬಿಟ್ಟಿತ್ತು.
0: ಹೌದು ಮೇಡಮ್, ನಾನು ಮನೇಲಿದ್ರು ಸಹ ಶನಿವಾರ ಭಾನುವಾರ ಸುಮ್ನೆ ಕುತ್ಕೋತಾ ಇರ್ಲಿಲ್ಲ. ಜೈಮಲ್ ಎಕ್ಸ್ಟೆನ್ಷನ್ ಅಲ್ಲಿ ಡಾಕ್ಟರ್ ಸುಂದರ್ ರಾವ್ ಅಂತ ಇದ್ರು ಮೇಡಮ್, ಕಣ್ಣಿನ ಡಾಕ್ಟರ್. ಆಗ ಅವ್ರು ತುಂಬಾ ಸರ್ಜನ್ ಅವರು, ಸ್ಟೇಟ್ ಗೌರ್ಮೆಂಟ್ ಡಾಕ್ಟರ್ ಅವರು. ಅವ್ರ ಮನೆಗೆ ಕಾರ್ ತೊಳಿಕ್ ಹೋಗ್ತಾ ಇದ್ದೆ ನಾನು. ಡಾಕ್ಟರ್ ನಾಗಪ್ಪ ಅಳು ಅಂತ ಮಿನಿಸ್ಟರ್ ಸಹ ಇದ್ರು, ಹೆಲ್ತ್ ಮಿನಿಸ್ಟರ್ ಆಗಿದ್ರು ಮೇಡಮ್. ಕಾರ್ ತೊಳಿಯಕ್ ಹೋಗಿ ಕಾರ್ ತೊಳೆದು ಅಲ್ಲಿ ತಿಂಡಿ ಎಲ್ಲ ಮಾಡಿ ಅವರು 2 ಅಣಿ 3 ಅಣಿ ಕೊಡೋರು, ಅದನ್ನು ನಮ್ಮ ತಾಯಿ ಕೇಳಿ ಕೊಡ್ತಾ ಇದ್ದೆ ಮೇಡಮ್. ಆಗ್ಲಿಂದ ನನ್ಗೇನೋ ಒಂಥರ ಕೆಲಸ ಮಾಡಬೇಕು, ಸುಮ್ನೆ ಕೂರ್ಬಾರ್ದು. ಒಂದ್ಸಲ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಾಯ್ಸ್ಗೆ ಹೋಗ್ಬಿಟ್ಟಿದೆ ಮೇಡಮ್. ನಾನು ಡಾಕ್ಯುಮೆಂಟ್ ಇಲ್ಲದೆ ನನ್ಗೆ ಸೇರಿಸ್ಕೊಳ್ಳಿಲ್ಲ, ನಮ್ಮ ತಾಯಿ ಗೊತ್ತಾಗ್ಬಿಡ್ತು, ನಮ್ಮ ತಾಯಿ ಬಿಟ್ಟಿಲ್ಲ. ಸೊ ಹಾಗಾಗಿ ನನ್ಗೆ ಮೊದ್ಲಿಂದಾನೇ ಏನೋ ಒಂಥರ ಖುಷಿ, ಸೇರ್ಬೇಕು ಮಾಡಬೇಕು ಸೇವೆ ಮಾಡಬೇಕು ಅನ್ನೋ ಮನೋಭಾವ. ಹಂಗಾಗಿ ಮೇಲಕ್ಕೆ ಬಂದು ಅವಾಗ ನಾನು ಹೇಳಿದ್ರು, ಇಲ್ಲ ನೀನು ಅಂಡ್ರೇಜ್ ಅಪ್ಪ ಸಿಗಲ್ಲ, ನಿನ್ ಬಾಯ್ಸ್ ಇದಾಗಿದೆ, ನೀನು ಇದಾದ್ಮೇಲೆ
1: 18 ವರ್ಷ
0: ಬರಬೇಕು.
1: ಬಾಯ್ಸ್ ಅಂದ್ರೆ ಯಾವ ವರ್ಷಕ್ಕೆ ಸೇರಿಸ್ಕೊತಾ ಇದ್ರು?
0: 7ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು ಮೇಡಮ್, 14-15 ವರ್ಷ ಆದ್ರೆ ಸಾಕು. ಬಟ್ ನನ್ಗೆ ಸೆಲೆಕ್ಟ್
1: ಆಗಿಲ್ಲ.
0: ಈಗಿಲ್ಲ ಮೇಡಮ್, ಈಗ ಸೈನಿಕ್ ಸ್ಕೂಲ್ ಇದೆ, ಈಗ ಆತರ ಯಾವ್ದು
1: ಸೇರಿಸ್ಕೊಳ್ಳ
0: ಮೇಡಮ್ ಈಗ. ಸೊ ಹಂಗಾಗಿ ನನ್ಗೆ ಮೊದ್ಲಿಂದನು ತುಂಬಾ ಆಸೆ, ಸೇವೆ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು. ನಮ್ಮ ಗಣೇಶ ಹಬ್ಬದಲ್ಲಿ ಅವೆಲ್ಲ ತುಂಬಾ ಕಷ್ಟ ಬಿದ್ದ ಕೆಲಸ ಮಾಡ್ತಾ ಇದ್ವಿ.
1: 18 ವರ್ಷ ಆಯ್ತು, ಅವಾಗ ಮತ್ತೆ
0: ನಾನು ಹೋದೆ,
1: ಪ್ರಯತ್ನ ಮಾಡಿ,
0: ಪ್ರಯತ್ನ
1: ಮಾಡಿದ್ರೆ.
0: ಹೌದು ಮೇಡಮ್, ಮೇಲ್ಗೆ ಹೋದೆ, ಅಲ್ಲಿ ತುಂಬಾ ಚೆನ್ನಾಗಿ ಮೆಡಿಕಲ್ ಎಲ್ಲ ಆಯ್ತು. ಅವಾಗೇನು ರನ್ನಿಂಗ್ ಏನು ಇರಲಿಲ್ಲ, ರಿಟರ್ನ್ ಟೆಸ್ಟ್ ಆ ಥರ ಏನು ಇರಲಿಲ್ಲ, ಫಿಸಿಕಲ್ ಫಿಟ್ನೆಸ್ ಮೆಡಿಕಲ್ ಫಿಟ್ನೆಸ್.

0: ಇದ್ರೆ ನನಗೆ ಇದು ಮಾಡಬಾರ್ದು, ನನಗೆ ಎನ್ರೋಲ್ಮೆಂಟ್ ಮಾಡಿಬಿಟ್ರು. ಮಾಡಾದ್ಮೇಲೆ ನಾನು ಮನೆಗೆ ಹೇಳಲಿಲ್ಲ ಮೇಡಮ್, ಅಮ್ಮ ಬಿಡಲ್ಲ, ತಂದೆನೂ ಬಿಡಲ್ಲ, ನಮ್ಮ ಅಣ್ಣನೂ ಸಹ ಬಿಡಲ್ಲ. ಅವನು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದ ಮೇಡಮ್, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅವನ ಜೊತೆ, ಗ್ರೌಂಡಿಂಗ್ ಆಗಿದ್ದು, ಕೇಬಲ್ ಆಗಿದ್ದು, ಯಾರನ್ನು ಕೆಲಸದೂ ಇಟ್ಕೋತಾ ಇರಲಿಲ್ಲ, ನಾನೇ ಮಾಡ್ತಾ ಇದ್ದೆ. ನನಗೇನು ಹುಚ್ಚು, ನನಗೆ ಆಟ ಆಡಕ್ಕೆ ಬಿಡಬೇಕು, ನಮ್ಮ ಅಣ್ಣನಿಗೆ ಅದು ಬಿಡಲ್ಲ ಅವನು. ಸೊ ಹೀಗಾಗಿ ನಾನು ಕಬಡ್ಡಿಲೂ ಜೂನಿಯರ್ ನ್ಯಾಷನಲ್ಸ್ ಆಡಿದ್ದೀನಿ. ಇದೆಲ್ಲ ನನಗೆ ತುಂಬ ಸಹಾಯ ಆಗಿದ್ದು ಮಿಲಿಟರಿಲಿ ಟ್ರೈನಿಂಗ್ ಮಾಡಕ್ಕೆ. ಬೆಳಗ್ಗೆ 4 ಗಂಟೆಗೆ ಎದ್ದೋಳೋದು, ಓಡೋದು, ರನ್ನಿಂಗ್ ಮಾಡೋದು.
1: ಸೆಲೆಕ್ಷನ್ ಆಯ್ತಲ್ಲ,
0: ಸೆಲೆಕ್ಷನ್ ಆಯ್ತು.
1: ಎಲ್ಲಿಗೆ ನಿಮ್ಮ ಟ್ರೈನಿಂಗ್ ಎಲ್ಲಿ ಕಳಿಸಿದ್ರು?
0: ಫಸ್ಟ್ ಮೇಡಮ್ ನನಗೆ ಎಂಇಜಿ ಸೆಂಟರ್ಗೆ ಹೋಗು ಅಂದ್ರು ಮೇಡಮ್.
1: ಎಂಇಜಿ ಸೆಂಟರ್ ಕೂಡ ಬಹಳ ಹಳೆಯದು, ಬಹಳ.
0: ಆಮೇಲೆ ನಾನು ಎಂಇಜಿ ಸೆಂಟರ್ ಅಂದ್ರೆ ಬೆಂಗಳೂರಲ್ಲೇ ಇದೆ, ನಮ್ಮ ತಂದೆ ತಾಯಿಯನ್ನು ಬಂದು ನನ್ನ ಕರ್ದ್ಬಿಟ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಸರ್ ನಾನು ಬೆಂಗಳೂರು ಬೇಡ ಸರ್, ಬೇರೆ ಬೇರೆ ಎಲ್ಲಾದರೂ ಕಲಿಸಿ. ವೆಲ್ಲಿಂಗ್ಟನ್ ಹೋಗ್ತೀಯಾ ಅಂದ್ರು. ಇದೇನಪ್ಪ ಹೊಸ ಕೇಳ್ತಾ ಇದ್ದೀನಿ. ಆ ಹೋಗ್ತೀನಿ ಸರ್.
1: ಎಲ್ಲಿದೆ ಅಂತ ಗೊತ್ತಿಲ್ಲ,
0: ಗೊತ್ತಿಲ್ಲ ವೆಲ್ಲಿಂಗ್ಟನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಮೇಡಮ್. ಅವಾಗ ಓಕೆ, ನನ್ನ ಜೊತೆ 14 ಜನ ಸೆಲೆಕ್ಟ್ ಆದ್ರು ಮೇಡಮ್. 14 ಜನ ಸೆಲೆಕ್ಟ್ ಆದರೆ 14 ಜನದಲ್ಲಿ ಯಾರೂ ಬರಲಿಲ್ಲ ಮೇಡಮ್, ನಾನೊಬ್ಬನೇ. ನಾನೇನು ಮಾಡಿದೆ, ಬಂದು ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲೇ ಇದ್ಬಿಟ್ಟೆ. ಆಮೇಲೆ ನನಗೆ 12 ಪೈಸೆ ಕೊಟ್ಟರು ಮೇಡಮ್ ಖರ್ಚಿಗೆ. ನಾನು ಊಟ ಗಿಟ ಏನೂ ಮಾಡಿಲ್ಲ, ಹೊಟ್ಟೆ ಹಸಿತಾ ಇತ್ತು.
1: ಖರ್ಚಿಗೆ ಕೊಟ್ಟವ್ರು ಯಾರು?
0: ರಿಕ್ರೂಟಿಂಗ್ ಆಫೀಸಲ್ಲೇ ಕೊಡ್ತಾರೆ ಮೇಡಮ್, ವಾರಂಟು ಹೋಗ್ಲಿಕ್ಕೆ ಖರ್ಚು ಅಂತ ಕೊಡ್ತಾರೆ.
1: ಸೊ ನಾನು ಅಲ್ಲಿಗೆ
0: ಹೋಗ್ಲಿಕ್ಕೆ ಖರ್ಚು ಅಷ್ಟು ಕೊಟ್ಟರು ಮೇಡಮ್. ಸೊ ನಾನೇನು ಮಾಡಿದೆ, ನಾನು ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿತಾ ಇತ್ತು. ತುಂಬ ಹಳೆ ಒಂದು ಹೋಟ್ಲು ಇದೆ ಮೇಡಮ್, ರೆಕ್ಸ್ ಹೋಟ್ಲು, ಅಲ್ಲೋಗಿ ಹಣ ನನ್ನ ಹತ್ರ ಇಷ್ಟು ದುಡ್ಡಿದೆ, ನನಗೇನು ಕೊಡ್ತೀಯಾ ಅಂದರೆ. ಏ ಕುತ್ಕೊಳ್ಳೋ, ಏನು ಬೇಕು ನಿಮಗೆ, ಪರೋಟ ಇದೆ ಅಂದರೆ ಅವಾಗ ಕೊಡೋಣ. ಕೊಟ್ಟ ಅವನು, ಹೊಟ್ಟೆ ತುಂಬ ತಿಂದೆ. ಅಲ್ಲಿಂದ ಇನ್ನು
1: ದುಡ್ಡು ಖಾಲಿ ಆಗೋಯ್ತು,
0: ಎಲ್ಲ ಖಾಲಿ ಆಗಿತ್ತು ಮೇಡಮ್. ಮತ್ತೆ ಬಂದು ನಾನು ಇನ್ನು ಮೆಜೆಸ್ಟಿಕ್ ಹೋಗ್ಬೇಕು, ಯಾರೋ ಹೇಳಿದ್ರು ಒಂದೇ ರೋಡ್ ನಡ್ಕೊಂಡು ಹೋಗ್ಬಿಡಪ್ಪ ಸಿಕ್ತೈತಿ ಅಂತ.
1: ಅದುವರೆಗೆ ಮೆಜೆಸ್ಟಿಕ್
0: ನೋಡಿರ್ಲಿಲ್ಲ ಮೇಡಮ್. ಆಮೇಲೆ ಏನು ಮಾಡಿದೆ ನಾನು, 8:30 ಐಲ್ಯಾಂಡ್ ಎಕ್ಸ್ಪ್ರೆಸ್ಸು, ಬೆಳಗ್ಗೆ ನಂದು 11:30 ಎಲ್ಲ ಆಗೋಗಿದೆ. ಮತ್ತೆ ಏನು ಮಾಡೋದು, ತಿಂಡಿ ತಿಂದು ಕಬ್ಬನ್ ಪಾರ್ಕಲ್ಲಿ ಮಲಗಿಬಿಟ್ಟೆ ಮೇಡಮ್. ನನಗೆ ಒಳ್ಳೆ ನಿದ್ರೆ ಬಂತು, ಯಾಕಂದರೆ ನಿದ್ದೆ ಇರಲಿಲ್ಲ. ಸಾಯಂಕಾಲ 4:45 ಚಳಿ ಆಯ್ತಾ, ಎದ್ದು ನಡ್ಕೊಂಡೇ ಹೋದೆ 6:30-7 ಅಲ್ಲಿ ರೈಲ್ವೆ ಸ್ಟೇಷನ್. ಅಲ್ಲಿ MCO ಅಂತ ಒಂದು ನಮ್ಮದು ಮಿಲಿಟ್ರಿ ಕಂಟ್ರೋಲ್ ಆಫೀಸ್ ಇದೆ, ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಹೇಳಿದರು. ನಾನು ರಿಪೋರ್ಟ್ ಮಾಡಿದೆ ಈ ಥರ. ಇನ್ನೂ ಎಲ್ಲಪ್ಪ ಬರಲಿಲ್ಲ ಯಾರು ಅಂತಂದರು, ಗೊತ್ತಿಲ್ಲ ಸರ್ ನಾನು ಬಂದಿದ್ದೀನಿ ಅಂತ. ಅವರೆಲ್ಲ ನೋಡಿ ವಾರಂಟ್ ಎಲ್ಲ ಚೇಂಜ್ ಮಾಡಿ, ಅವಾಗ ರಿಸರ್ವೇಷನ್ ಏನೂ ಇಲ್ಲ ಮೇಡಮ್, ಗಾಡಿ ಬರುತ್ತೆ ಅಲ್ಲಿ ಕುತ್ಕೊಂಡು ಹೋಗೋಪ್ಪ ಅಂತಂದರು. ಸರಿ, ಒಂದು ಬ್ಯಾಗ್ ಇತ್ತು, ಒಂದು ಬ್ಯಾಗು ಇಟ್ಕೊಂಡು ನಾನು ಕೂತ್ಕೊಂಡೆ. ಈ ಮಧ್ಯದಲ್ಲಿ ಏನಾಯಿತು, ನನ್ನ ಸ್ನೇಹಿತ ಬಂದಿದ್ದ, ಅವನಿಗೆ ಹೇಳಿದೆ ನೀನು 8 ಗಂಟೆ ಮೇಲ್ಗಡೆ ಹೋಗಿ ನಮ್ಮ ತಾಯಿಗೆ ಹೇಳು, ಮಿಲಿಟ್ರಿಗೆ ಹೋಗ್ಬಿಡವನೇ ಅಂತ, ಅಲ್ಲಿವರೆಗೂ ಹೇಳಬೇಡ ಅಂತ. ಅವನೇನು ಮಾಡಿದಾನೆ, ಅಲ್ಲಿಂದ ಹೋಗಿ ಅವನು ನನ್ನ ಜೊತೆನೇ ಇದ್ದ, ತಿಂಡಿ ಎಲ್ಲ ತಿಂದ್ಬಿಟ್ಟು ಅವನು ಹೋಗಿ ಸ್ಟ್ರೈಟಾಗಿ ಹೇಳ್ಬಿಟ್ಟಿದ್ದಾನೆ, ಹಿಂಗೆ ಹೋಗ್ತಾ ಇದ್ದಾನೆ, ಇಷ್ಟೊತ್ತಿಗೆ ಗಾಡಿ ಇದೆಯಂತೆ, ಹಂಗೆ ಹಿಂಗೆ ಅಂತ. ಅಷ್ಟೊತ್ತು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ ಎಲ್ಲರೂ
1: ರೈಲ್ವೆ
0: ಸ್ಟೇಷನ್ ಬಂದ್ಬಿಟ್ಟಿದ್ದಾರೆ ಮೇಡಮ್. ನಾನು ಗಾಡೀಲಿ ಕೂತಿದ್ದೀನಿ, ನಮಗೇನು ಸ್ಥಳ, ಅವಾಗ ಟಾಯ್ಲೆಟ್ ಪಕ್ಕದಲ್ಲೇ ಸ್ಥಳ ಇದ್ದಿದ್ದು, ಅಲ್ಲಿ ಕುತ್ಕೊಂಡೆ. ನೋಡಿದೆ ಕಿಟಕಿಯಿಂದ ಎಲ್ಲ ಬಂದಿದ್ದಾರೆ. ನಾನು ಹೋಗಿ ಒಳಗಡೆ ಟಾಯ್ಲೆಟ್ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟೆ ಮೇಡಮ್. ಬಾಗಿಲು ಹಾಕ್ಕೊಂಡು ಟ್ರೈನ್ ಮೂವ್ ಆಗೋವರೆಗೂ ಬರಲಿಲ್ಲ ಮೇಡಮ್. ಟ್ರೈನ್ ಮೂವ್ ಆಯಿತು, ಮೂವ್ ಆದಮೇಲೆ ಅಲ್ಲಿಂದ ನೋಡಿದೆ ನಮ್ಮ ತಾಯಿ ಅಲ್ಲಿ ಇಲ್ಲೇ ನೋಡ್ತಾರೆ, ನಮ್ಮ ಅಣ್ಣ ಓಡಾಡ್ತಾ ಅವನೇ. ಸೊ ನಾನೇನು ಮಾಡಿದೆ, ಇನ್ನು ಸಿಕ್ಕಾಕೊಂಡ್ರೆ ಬಿಡಲ್ಲ ಇವರು ಅಂತೇಳಿ ಟಾಯ್ಲೆಟ್ ಒಳಗೆ ಕುತ್ಕೊಂಡು ಕಂಟೋನ್ಮೆಂಟ್ಗೆ ಫಸ್ಟ್ ಹಾಲ್ಟು, ಅದಾದ್ಮೇಲೆ ಈಸ್ಟ್. ಅಲ್ಲಿವರೆಗೂ ನಾನು ಹೊರಗಡೆನೆ ಬರಲಿಲ್ಲ. ಅದಾದ್ಮೇಲೆ KR ಪುರಂ ಬಂತು ಟ್ರೈನು, ಅವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆಗಲೂ ನೋಡಿದೆ ಯಾರನ್ನ ಇದಾರ ಅಂತ, ಯಾರೂ ಇರಲಿಲ್ಲ. ಮತ್ತೆ ಅಲ್ಲೇ ಕುತ್ಕೊಂಡೆ. ಜೋಲಾರ್ಪೇಟೆಗೆ ಹೋದ್ಮೇಲೆ ಹೊರಗಡೆ ಬಂದೆ ಮೇಡಮ್. ಆ ತರ ನನ್ನ ಹಿಸ್ಟ್ರಿ ಆಯ್ತು.
1: ಹೀಗೆ ವೆಲ್ಲಿಂಗ್ಟನ್ಗೆ ಹೋದ್ರೆ,
0: ವೆಲ್ಲಿಂಗ್ಟನ್ಗೆ ಹೋದೆ. ಅದನ್ನ ಕೊಯಮತ್ತೂರ್ಗೂ ಇಡಿಸಿದ್ರು. ಕೊಯಮತ್ತೂರಿಂದ ಅಲ್ಲಿಂದ ಮತ್ತೆ ಒಂದು ಟ್ರೈನ್ ಇರುತ್ತೆ, ಆ ಟ್ರೈನ್ಗೆ ಎತ್ತಿ ಕುತ್ಕೊಂಡು ತಿನ್ನೋ ಊಟ ಗೀಟ ಏನೂ ಇರಲಿಲ್ಲ. ನಾನು ಒಂದು ಸೀಟ್ ಕೆಳಗಡೆನೆ ಮಲಗಿದ್ದೆ. ಅಲ್ಲಿ ಯಾರೋ ಟೂರಿಸ್ಟು ಹೊರಗಡೆ ದೇಶದವರು, ಅವ್ರೇನು ಮಾಡಿದ್ರು, ನನ್ನ ನೋಟಿಸ್ ಮಾಡಿದರು, ಏನು ಹುಡುಗ ಏನು ತಿಂದಿಲ್ಲ ಏನೂ ಮಾಡಿಲ್ಲ. ಅವರು ನನಗೆ 2 ವಡೆ ಕೊಟ್ಟರು ಮೇಡಮ್, ಆಮೇಲೆ ನೀರು. ನಾನು ವಡೆ ತಿಂದ್ಬಿಟ್ಟು ಹೋಗಿ ಅಲ್ಲೇ ನೀರು ಘಟ ಘಟ ಅಂತ ಕುಡಿದೆ. ಒಂಥರ ಸಮಾಧಾನ ಆಯಿತು, ಯಾಕಂದರೆ ನಾನು ಅಲ್ಲಿ ಊಟ ಮಾಡಿದ್ದೆ ಅಷ್ಟೇ, ಊಟ ಗಿಟ್ಟ ಏನಿಲ್ಲ ಹೊಟ್ಟೆಗೆ. ಆ ನಂತರ ಏನಾಯಿತು, ನನಗೆ ನಮ್ಮ ಕುನ್ನೂರು ರೈಲ್ವೆ ಸ್ಟೇಷನ್, ಅದಾದಮೇಲೆ ವೆಲಿಂಗ್ಟನ್ ರೈಲ್ವೇಸ್, ಚಿಕ್ಕ ಗಾಡಿ. ಆ ಗಾಡಿಯಲ್ಲಿ ಕೂತ್ಕೊಂಡು ಇಳಿಸಿ ನಮ್ಗೇನೋ ಒಂದು ಸಂತೋಷ. ಅಲ್ಲೆಲ್ಲ ನಿಂತಿದ್ರು ದೊಡ್ಡ ದೊಡ್ಡ ಮೀಸೆ ಗೀಸೆ ಇಟ್ಕೊಂಡು. ಅವಾಗ ನನಗೆ ಎಲ್ಲ ಭಾಷೆ ಬರೋದು ಮೇಡಮ್, ನಾನು ಬೆಂಗಳೂರಾಗಿದ್ದರಿಂದ ನಾನು ತಮಿಳು ತೆಲುಗು ಮಲಯಾಳಂ ಎಲ್ಲ ಫ್ರೆಂಡ್ಸ್ ಇರೋರೆಲ್ಲ ಭಾಷೆ ಕಲ್ತಿದ್ದೆ ನಾನು. ಅದರಿಂದ ನಂಗೆ ತುಂಬ ಉಪಯೋಗ ಆಯಿತು. ಅವ್ರು ಬಂದು ಕರ್ಕೊಂಡೋಗಿ ನನಗೆ ಸೆಂಟ್ರಿಗೆ ಬಿಟ್ಟರು ಮೇಡಮ್. ಸೆಂಟ್ರಿಗೆ ಬಿಟ್ಟಮೇಲೆ ನಾನು ಹೇಳೋದು, ಸರ್ ಊಟ ಗಿಟ್ಟ ಎಲ್ಲ ಸಿಗುತ್ತೆ, ಹೊಟ್ಟೆ ಸಾಯಿದು ಊಟ ಎಲ್ಲ ಸಿಗ. ಅವತ್ತು ಒಂದು ಬಡ ಕಾಣೋ ಪ್ರೋಗ್ರಾಮ್ ಆಗಿದೆ, ನಂಗೆ ಗೊತ್ತಿಲ್ಲ ಏನು ಬಡ ಕಾಣ ಇದು ಅಂತ. ಅಲ್ಲಿ ಹೋದ್ವಿ, ಹೋದಾಗ ಅಲ್ಲಿ ಸಿ ಎಚ್ ಎಂ ಇದ್ರು, ದೊಡ್ಡ ಮೀಸೆ ಸುಮಾರು
1: ತುಂಬಾ
0: ದೊಡ್ಡ ದೊಡ್ಡ ಮೀಸೆ.
1: ಹೌದು
0: ಮೇಡಮ್. ಯಾರಡ ಅಂದ, ಸರ್ ಬೆಂಗಳೂರು ಸರ್. ಹಾ ಬೆಂಗಳೂರು, ಎಲ್ಲ ಖಾಲಿ ಮಾಡಿದ್ವು. ದೊಡ್ಡ ಟಿಎಂಬಿ ಗಾಡಿ, ಅದು ಗಾಡಿಲಿ ಫುಲ್ ಸೌದೆ ಇತ್ತು ಮೇಡಮ್. ಎಲ್ಲ ಎತ್ತು ಬಿಸಾಕು ಅಂದೆ, ನಾನೇ ಎತ್ತಿ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟೆ. ಅವನಿಗೆ ತುಂಬಾ ಸಂತೋಷ. ಇಲ್ಲ ಮೇಡಮ್, ಹೋಗಿ ರಿಪೋರ್ಟ್ ಮಾಡಿದ ದಿವಸನೇ ನನಗೆ ಶುರು ಆಗಿದ್ದು. ಎಲ್ಲ ಖಾಲಿ ಮಾಡು, ಆಮೇಲೆ ಊಟ ಕೊಡೋದು ನಿನ್ಗೆ ಅಂದ್ರು. ಓಕೆ ಸರ್ ಅಂತ. ಅವ್ನು ಹೇಳ್ಬಿಟ್ಟು ಹೋಗಿ ಬರೋಷ್ಟೊಳು ನಾನು ಎಲ್ಲ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟಿದ್ದೆ ಮೇಡಮ್. ಅವನಿಗೆ ಆಶ್ಚರ್ಯ ಆಗೋಯ್ತು, ಬೇಗ ಮಾಡ್ಬಿಟ್ಟ ನೀನು, ವೆರಿ ಗುಡ್, ನೀನ್ ತುಂಬಾ ಮುಂದುವರಿತ ಮಿಲಿಟರಿಯಲ್ಲಿ ಜೀವನದಲ್ಲಿ ಇದೇ ತರ ಇದ್ರೆ ಸೋಮ್ಯತೆ ನಮ್ಮ ಮಾಡ ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಅವಾಗಲೇ ಪುಣ್ಯದ ಮುಂದೆ ಒಂದು ಆಶೀರ್ವಾದ ಸಿಕ್ತು. ಆಮೇಲೆ ಈಗ ಬಡಕಾನ ಅಂತಂದ್ರು, ನನಗೆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿದ್ದಾರೆ, ಮಟನ್ ಹಾಕಿದ್ದಾರೆ, ಹಪ್ಪಳ ಇದೆ, ಪಾಯಸ ಇದೆ, ಮೊಟ್ಟೆ ಇದೆ, ಎಲ್ಲ ಕೊಟ್ಟು
1: ನೋಡಿಲ್ಲ
0: ಮೇಡಮ್. ಒಂದು ನಾಲ್ಕು ಕಂಬಳಿ ಕೊಟ್ರು, ಆಮೇಲೆ ಈ ಡ್ರೆಸ್ ಎಲ್ಲ ಬಿಚ್ಚಾಕಿ ಕಟಿಂಗ್ ಮಾಡಿಸ್ಬಿಟ್ರು. ಒಂದು ಮಸರಿ ಡ್ರೆಸ್ ಅಂತ ಇದೆ,
1: ಮಿಲ್ಟ್ರಿ ಕಟ್ ಮಾಡಿದ್ರು,
0: ಮಿಲ್ಟ್ರಿ ಫುಲ್ ಮೆಸ್ಟಿಂಗ್ ಕಟ್ ಮಾಡ್ಬಿಟ್ಟು. ನಾನು ಹೆಂಗನ ಮಾಡಪ್ಪ, ನಾನು ಮಿಲ್ಟ್ರಿಗೆ ಹೋಗ್ಬೇಕು, ನಾನು ಇಲ್ಲಿರ್ಬೇಕು ಅಂತ. ಆಮೇಲೆ ಏನಾಯ್ತು, ಸರಿ ಅಂತ ಮಾಡಿ ಈಗ ರೆಸ್ಟ್ ಮಾಡು, ನಾಳೆ ಬೆಳಗ್ಗೆ ಬರಬೇಕು ಅಂತ. ಅದು ಯಾವುದೋ ರೂಮ್ ಇತ್ತು ಮೇಡಮ್, ಅಲ್ಲಿ ಮಲಗಿಸಿದ್ರು, ನಾಲ್ಕೈದು ಕಂಬಳಿ ಕೊಟ್ಟಿದ್ರು, ಊಟಿ ಕ್ಲೈಮೆಂಟು,
1: ಚಳಿ,
0: ಚೆನ್ನಾಗಿ ನಿದ್ರೆ ಮಾಡು. ಬೆಳಗ್ಗೆ 4 ಗಂಟೆಗೆ ಎದ್ದಿವಿ, 4 ಗಂಟೆಗೆ ಎದ್ದಾಗ ಅವರು ಹೋಗಿ ಅಲ್ಲಿ ಟೀ ಕುಡ್ಕೊಂಡ್ಬನ್ನಿ ಅಂತ. ಅಲ್ಲಿ ಹೋದ್ವಿ, ನೀರು ಮುಟ್ಟಿದ್ರೆ 5 ಥರ ನೀರು, ಅದರಲ್ಲೇ ಮಕ್ಕ ತೊಳೆದು. ಅವಾಗ ಶೇವಿಂಗ್ ಏನಿಲ್ಲ ಮಕ್ಕಳು, ನಾವು ಶೇವಿಂಗ್ ಏನು ಇಲ್ಲ, ಊಟ ಮಾಡಿದ್ವಿ, ಮತ್ತೆ ಟೀ ಕುಡಿದ್ವಿ. ಟೀ ಕುಡ್ಕೊಂಡು ಮತ್ತೆ ಅವ್ರು ಹೇಳಿದ್ರು, ನೀನು ಏನು ಕೆಲಸ ಮಾಡಬೇಡ, ಇಲ್ಲಿ ಅಡುಗೆ ಮನೆಗೆ ಸಹಾಯ ಮಾಡಬೇಕು ಅಂತ. ಅವ್ ಮಾಡ್ತೀನಿ ಸರ್ ಅಂದ. ಹಂಗೆ ಹಂಗೆ
1: ಅಂತೂ ಮಿಲಿಟರಿಯಲ್ಲಿ ಸೇರಿದಾಗ ಹೊಟ್ಟೆ ತುಂಬಾ, ನಿಮ್ಗೆ
0: ಹೊಟ್ಟೆ ತುಂಬಾ. ಆಮೇಲೆ ಒಳ್ಳೊಳ್ಳೆ ಟೇಸ್ಟ್ ಫುಡ್ ನೋಡಿದ್ವಿ. ಮತ್ತೆ ಅಲ್ಲಿ ಎಲ್ಲರೂ ಬಂದು ಸೇರೋವರೆಗೂ ಒಂದು ವಾರ ಆಗುತ್ತೆ, ಒಂದು ವಾರ 15 ದಿವಸ ಆಗುತ್ತೆ. ನಾವು ಇದೇ
1: ಟ್ರೈನಿಂಗ್ ಶುರು ಆಗಲ್ಲ,
0: ಇಲ್ಲ ಮೇಡಮ್, ಇದೇ ಕೆಲಸಗಳೇ.
1: ಅವ್ರು ಏನ್ ಹೇಳಿದ್ರು ಅದನ್ನ ಮಾಡ್ಬೇಕು
0: ಮಾಡೋದು. ಆಮೇಲೆ ಸಿ ಎಚ್ ಎಂ ಬಂದ್ರು, ಸಿ ಎಚ್ ಎಂ ಬಂದ್ರೆ ನೆಕ್ಸ್ಟ್ ಡೇ ವಾರ್ ಮೆಮೋರಿಯಲ್ ಪೆರೇಡ್ ಅಂತ ನಡೀತಾ ಇತ್ತು ಮೇಡಮ್. ನಮ್ಗೆ ಗೊತ್ತಿಲ್ಲ, ಏ ಅಲ್ಲಿ ಕಳಿಸಿ ಹುಡುಗನ್ನ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ನನ್ಗೆ ಅಲ್ಲಿ ಕಳ್ಸಿದ್ರು ಮೇಡಮ್. ಅಲ್ಲೂ ಹುಲ್ಲು ಗಿಲ್ಲು ಎಲ್ಲ ಬೆಳೆದಿತ್ತು,
1: ಕಟ್ ಮಾಡ್ಬೇಕು,
0: ಅದು ಕಟ್ ಮಾಡ್ಬೇಕು. ಅವಾಗ ನಾವು ಚೆನ್ಕೇಲ್ ಮಾಡಿ ಅಭ್ಯಾಸ, ಅಲ್ಲಿ ಶವಲ್ ಅಂತ ಇಷ್ಟು ಶುದ್ಧ ಕೊಟ್ಬಿಟ್ಟು ಅವ್ರ ಹೆಂಗ್ ಮಾಡೋದು ಹೆಂಗೋ ಅವ್ರು ಹೇಳಿ. ಅವ್ರು ಹೇಳ್ದಂಗೆ, ಸರ್ ನನ್ಗೆ ಚೆನ್ಕೆ ಕೊಡಿ ಸರ್, ಇದೆಲ್ಲ ಆಗಲ್ಲ ಅಂದ. ಆ ಮನುಷ್ಯನ ಇವನು ಇಷ್ಟೊಂದು ಇದಾಗ ಕೇಳ್ತಾನಲ್ಲ, ಚೆನ್ಕೆ ತಂದು ಕೊಟ್ಟ. ಎಲ್ಲಿಯವನು ನೀನು ಅಂದ, ಸರ್ ನಾನು ಬೆಂಗಳೂರು ಕರ್ನಾಟಕ ಸರ್. ಅವರು ಬಡಗಾಸ್ ಅವರು, ಅವರು ಸ್ವಲ್ಪ ಕನ್ನಡ ಸ್ವಲ್ಪ ಇದು ಮಾತಾಡೋರು. ಸೊ ನಮ್ಗೊಂಥರ ಖುಷಿ ಆಗೋದು. ಅಲ್ಲಿ ಕೆಲಸ ಮಾಡಿದ್ರು, ಕೆಲಸ ಮಾಡಿದಾಗ ತುಂಬ ಖುಷಿ ಪಟ್ಟರು ಅದೆಲ್ಲ ಮಾಡಿದ್ಕೆ. ಮತ್ತೆ ನನಗೆ ಪರ್ಮನೆಂಟ್ ಆಗಿ ವಾರ್ ಮೆಮೋರಿಯಲ್ ಮೇಂಟೆನೆನ್ಸ್ ಅಂತ ಒಂದು ವಾರ ದಿವಸ ಅಲ್ಲೇ ಕೆಲಸ ಮಾಡಿ ಅಲ್ಲಿ ಕಳ್ಸಿಕೊಟ್ರು ನನಗೆ. ಹಂಗಾಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. 35 ಜನ ಬರ್ತಾರೆ ಮೇಡಮ್ ಪ್ಲಟೂನ್ ಅಂತ, ಅದಕ್ಕೆ ಅದರಲ್ಲಿ 3 ಸೆಕ್ಷನ್ ಒಂದು ಹೆಡ್ ಕ್ವಾರ್ಟರ್ ಅಂತ ಮಾಡ್ತಾರೆ. ನನಗೆ ಪ್ಲಟೂನ್ ಅಂತ ಮಾಡಿದ್ರು, 35 ಜನ ಸೇರಿದ್ರು, ನನ್ನೇ ಪ್ಲಟೂನ್ ಸೀನಿಯರ್ ಆಗಿ ಮಾಡಿದ್ರು. ಯಾಕೆ ಅಂದ್ರೆ ಅಡ್ವಾಂಟೇಜು, ನನಗೆ ತೆಲುಗು ಬರೋದು,
1: ಭಾಷೆ
0: ಎಲ್ಲ ಬರೋದು,
1: ನಮ್ಮನೆ
0: ಮಾತು ಕನ್ನಡ. ಸೊ ಪ್ಲಟೂನ್ ಎಲ್ಲಾರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದೆ ಮೇಡಮ್. ಅಲ್ಲಿ ನಾವು 3:30ಗೆಲ್ಲ ಎದ್ಬಿಡ್ಬೇಕು ಮೇಡಮ್,
1: ಬೆಳಗ್ಗೆ
0: 3:30ಗೆಲ್ಲ ಒಂದು ವಿಷಯ ಆಗೋದು, ಎದ್ಬಿಡೋದು, ಎದ್ಬಿಟ್ಟು ನಮ್ಮ ಸ್ವಂತ ಕೆಲಸ ಮುಗಿಸಿ ರೆಡಿ ಆಗಿರ್ಬೇಕು 3:30ಗೆ. ಅವಾಗ ಪ್ಲಟೂನ್ ಹೌಲ್ದಾರು ಬರೋರು ಮೇಡಮ್, ಅವ್ರು ಬಂದು ಫಾಲೋಇನ್ ಮಾಡಿ ನಮ್ಗೆ ಅವತ್ತಿನ ಕೆಲಸ ಎಲ್ಲ ಡಿಟೇಲ್ ಮಾಡಿ, ನೆಕ್ಸ್ಟ್ ಟ್ರೈನಿಂಗ್ ಏನೆಲ್ಲ ಇರುತ್ತೆ ಅಂತೇಳಿ ಡಿಟೇಲ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ನಾವೇನ್ ಮಾಡ್ಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ವೆಪನ್ಸ್ ತೆಗಿಬೇಕು, ವೆಪನ್ ತರಬೇಕು, ಅದು ತಗೊಂಡೋಗಿ ಇಡಬೇಕು, ಮತ್ತೆ ನೆಕ್ಸ್ಟ್ ಪೀರಿಯಡ್ಗೆಲ್ಲ ರೆಡಿ ಆಗ್ಬೇಕು, ಡ್ರಿಲ್ ಪೀರಿಯಡ್ ರೆಡಿ ಆಗ್ಬೇಕು. ಈ ತರ ರೊಟೀನ್ ಕೆಲಸ ಮಾಡಿಕೊಂಡು ನನ್ನ ಟ್ರೈನಿಂಗ್ ಎಲ್ಲ ಬೆಸ್ಟ್ ಕ್ಯಾಡೆಟ್ ಅಂತ ನನಗೆ ಒಂದು ಪ್ರೈಸ್ ಬಂತು.
1: ಇಲ್ಲಿ ಮನೆ ಬಿಟ್ಟು ಹೋಗಿದ್ರಲ್ಲ, ಅದು ಕತೆ ಏನಾಯ್ತು?
0: ಅದು ಹೇಳ್ತೀನಿ ಮೇಡಮ್. ನಾನು ನನ್ನ ಸ್ನೇಹಿತ ಹೋಗಿ ಹೇಳ್ಬಿಟ್ಟಿದ್ದೆ ಮೇಡಮ್. ಆಮೇಲೆ ನನಗೆ ಪೋಸ್ಟ್ ಕಾರ್ಡ್ ತಂದುಕೊಟ್ರು, ನಾನು ಬರೆಯೋಣ ಅಂತ ತೊಗೊಂಡೆ. ಇನ್ನು ಬರೆದು ನಾನು ಹೋಗಿ ಅಡ್ರೆಸ್ ಗೊತ್ತಾಗಿ ಮತ್ತೆ ಬಂದು ನಾನು ಕರ್ಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡೋದು ಅಂತೇಳಿ ಬರೀಲಿಲ್ಲ ಮೇಡಮ್. ಆರು ತಿಂಗಳಾದ್ಮೇಲೆ ನನಗೆ ಮನಸ್ಸು ತಡೀಲಿಲ್ಲ, ನಾನು ಬರ್ದೆ, ಅಮ್ಮ ಈ ಥರ ನಾನು ಬಂದಿದ್ದೀನಿ, ದಯವಿಟ್ಟು ಏನು ತಿಳ್ಕೊಬೇಡ, ದಯವಿಟ್ಟು ನಾನು ವಾಪಸ್ ಕರಿಬೇಡಿ, ಈ ಲೆಟ್ರ್ ನಿಮ್ಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ನಾನು ಏನ್ ಮಾಡ್ತಾ ಇದ್ದೆ, ಸಂಬಳದಲ್ಲಿ ಅಲಾಟ್ಮೆಂಟ್ ಮಾಡಿಸಿದೆ ಮೇಡಮ್ ನಮ್ಮ ತಾಯಿಗೆ, ಅವರಿಗೆ ಅವಾಗಲೇ, ಹೌದು ಮೇಡಮ್, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ, ನಮ್ಮ ತಾಯಿಗೆ, ಎಲ್ರಿಗೂ ದುಡ್ಡು ಬರೋದು. ಆಮೇಲೆ ಈ ತರ ದುಡ್ಡು ಬರ್ತಾ ಇದೆ, ಅದೆಲ್ಲ ನಿಂತೋಗ್ಬಿಡುತ್ತೆ, ನನ್ ಕರಿಬೇಡಿ, ಆಮೇಲೆ ತಗೊಂಡಿದ್ದೆಲ್ಲ ವಾಪಸ್
1: ಕೊಡ್ಬೇಕಾಗುತ್ತೆ,
0: ಇದೆಲ್ಲ ವಾಪಸ್ ಕೊಡ್ಬೇಕಾಗುತ್ತೆ. ಆ ತರ ಹೇಳ್ತಾರೆ ಇಲ್ಲಿ, ಯಾರೋ ಓಡೋಗಿದ್ರು ಅಂತ ಅವ್ರದೆಲ್ಲ ದುಡ್ಡೆಲ್ಲ ವಾಪಸ್ ತಗೊಂಡಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಮನೆಗೆ ಬರ್ತಾರೆ, ಅದೆಲ್ಲ ಅವಮಾನ ಬೇಡ ಅಂತ ನಾನು ಹೇಳಿದೆ ಮೇಡಮ್. ಆಮೇಲೆ ಏನಂತ ಮೇಡಮ್, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ
1: ವೆಲಿಂಗ್ಟನ್ಗೆ
0: ಬಂದ್ಬಿಟ್ಟಿದ್ದಾರೆ
1: ಮೇಡಮ್. ಪತ್ರ ನೋಡಿದ ತಕ್ಷಣ ಬಂದ್ರು,
0: ಬಂದ್ಬಿಟ್ರು ಮೇಡಮ್. ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ, ಅವತ್ತು ಬೈನೆಟ್ ಟ್ರೈನಿಂಗ್ ನಡೀತಾ, ಬೈನೆಟ್ ಟ್ರೈನಿಂಗ್ ಅಲ್ಲಿ ತುಂಬಾ ಜೋಶ್, ಫೇಸ್ ಟು ಫೇಸ್ ಯುದ್ಧ ಮಾಡೋದು. ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು, ಅದು ಟ್ರೈನಿಂಗ್ ಮಾಡ್ತಾ ಇದ್ವಿ, ಟ್ರೈನಿಂಗ್ ಮುಗೀತು, ಮುಗಿದ್ಮೇಲೆ ನನ್ನ ಇನ್ಸ್ಟ್ರಕ್ಟರ್ ಕರೆದ್ರು, ಆಮೇಲೆ ನನಗೆ ಇನ್ಫಾರ್ಮೇಶನ್ ಸಿಕ್ತು ಈ ತರ ಬಂದಿದ್ದಾರೆ ಅಂತ. ಇದೇನಾಗಿದೆ ಅಂದ್ರೆ, ನಮ್ಮ ಅಣ್ಣ ಬಿ ಎಲ್ ಅಲ್ಲಿದ್ರು ಮೇಡಮ್, ಅಲ್ಲಿ ಕ್ಯಾಪಿಟಲ್ ಪ್ರಫುಲ್ಲ ಅಂತಿದ್ರು. ಅವ್ರ ಕೋರ್ಸ್ ಮೇಟು ಕರ್ನಲ್ ಶಾಸ್ತ್ರಿ ಅಂತ, ಅವರು ನಮ್ಮ ಸೆಂಟ್ರಲ್ ಕಮಾಂಡೆಂಟ್. ಅವ್ರಿಗೆ ಏನ್ ಹೇಳಿದ್ದಾರೆ, ಇವರು ಪ್ರಫುಲ್ ಹೇಳಿದ್ದಾರೆ ಈ ತರ ಬಂದ್ಬಿಟ್ಟಿದ್ದಾನೆ, ಅವ್ರಿಗೆ ಇಷ್ಟ ಇಲ್ಲ ಅಂತೆ, ನೋಡಪ್ಪ ಸ್ವಲ್ಪ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಅಣ್ಣನ್ಗೆ ಹೇಳಿದ್ದಾರೆ, ನಾನೆಲ್ಲ ಮಾತಾಡಿದೀನಿ, ಹೋಗಿ ಕರ್ಕೊಂಬಂದ್ಬಿಡಿ ಅಂತ. ನನ್ಗೆ ಕಾಲ್ ಮಾಡಿದ್ರು, ನಾನು ಕಾಲ್ ಮಾಡಿದ್ರೆ ನೀನು ಕಮಾಂಡೆಂಟ್ ನೋಡ್ಬೇಕಂತೆ. ಸರಿ, ಎರಡು ಮೂರು ಮೆಸೇಜ್ ಬಂದ್ಬಿಡ್ತು, ಯಾಕಂದ್ರೆ ಹೈಯರ್ ಅಥಾರಿಟಿ ಹೇಳಿದ ಮೇಲೆ ಯಾರೂ ಇದು ಮಾಡಲ್ಲ ಮೇಡಮ್, ಎಲ್ಲ ನನ್ನ ಕರೆದ್ರು ಓಡೋದೆ. ನಾನು ಮೊದಲನೇ ಸಲ ಆಫೀಸರು, ಕಮಾಂಡಿಂಗ್ ಆಫೀಸರ್ ಕೂತಿರೋ ಜಾಗ ನೋಡಿದ್ರು ನನ್ನ ಜನ ಮೊದಲನೇ ಸಲ ಮೇಡಮ್. ತಾಯಿ, ತಂದೆ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ. ನಾನು ಅನ್ಕೊಂಡೆ, ಓ ಇವ್ರು ನನ್ನ ಕರ್ಕೊಂಡು ಹೋಗ್ಬೋದು ಅಂತ. ತಕ್ಷಣ ನನ್ ಕೇಳಿದ್ರು, ಆರ್ ಯು ರೆಡಿ ಟು ಗೋ ಅಂತಂದ್ರು. ನೋ ಸರ್ ಅದೇ, ನಾನು ನೋ ಸಾರಿ ಸರ್. ನಾನು ಹೇಳಿದೆ, ನೀವು ರೈಫಲ್ ತಗೊಂಡು ನಾನು ಶೂಟ್ ಮಾಡಿಬಿಡಿ, ನಾನು ಇಲ್ಲೇ ಸುತ್ತೋಗ್ತೀನಿ, ನಾನು ಮನೆಗೆ ಹೋಗಲ್ಲ. ನಮ್ಮ ತಾಯಿಗೆ ತಂದೆಗೆ ತುಂಬ ದುಃಖ ಬಂದ್ಬಿಡ್ತು, ನಾವೇನು ಆ ಥರ ಕಷ್ಟ ಕೊಟ್ಟಿದ್ದೀವಪ್ಪ, ನೀನು ಹಿಂಗೆ ಹೇಳ್ತಾ ಇದೀಯ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಅಣ್ಣನಿಗೆ ನಾನು ಹೇಳಿದೆ, ಅಣ್ಣ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ, ನೀನು ಬಿ ಎಲ್ ಕಂಪ್ನೀಲಿ ಇದೆಯಾ, ಚಿಕ್ಕಣ್ಣ ಐ ಟಿ ಐ ಕಂಪ್ನೀಲಿ ಇದ್ದಾನೆ, ನಾನು ಮನೇಲಿ ಇದ್ಕೊಂಡು ನಾನೇನು ಮಾಡಬೇಕು, ನಂದು ಏನೋ ಜೀವನ, ನಂಗೆ ತುಂಬ ಇಂಟ್ರೆಸ್ಟು, ದಯವಿಟ್ಟು ಅದನ್ನು ತಪ್ಪು ಕೆಲಸ ಮಾಡಬೇಡ ಅಂತ ನಾನು ಹತ್ಬಿಟ್ಟೆ. ಅದಾದಮೇಲೆ ನಾನು ನಮ್ಮ ತಾಯಿಗೆ ಹೇಳಿದೆ, ಇಲ್ಲಿ ತುಂಬ ಜನ ಊಟ ಇದೆ, ನನಗೆ ತುಂಬ ಇಂಟ್ರೆಸ್ಟು ಕೆಲಸ ಮಾಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು. ಅಲ್ಲಿ ನಮ್ಮ ತಾಯಿಗೆ ಹೇಳಿದೆ, ಹೇಳಮ್ಮ ಈಗ ಅಣ್ಣನೂ ಇರ್ತಾನೆ, ಇವಾಗ ನಾನು ಅಲ್ಲಿ ಬಂದು ಸೋತೋದ್ರೆ ಏನು ಮಾಡ್ತೀಯ, ನಾನು ಇಲ್ಲಿ ಸತ್ತರೆ ನನ್ನ ಮೇಲೆ ಒಂದು ಧ್ವಜ ಹಾಕ್ತಾರೆ, ಒಬ್ಬ ಸೋಲ್ಜರ್ ಸತ್ತ ಅಂತ. ಅಲ್ಲಿ ಸತ್ತರೆ ಬರೀ ಪಂಚೆ ಉದಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ನನಗೆ ತುಂಬ ಇಷ್ಟ ಇದು, ಸತ್ತರೆ ನಾನು ಇಲ್ಲೇ ಸಾಯ್ಬೇಕು, ನನ್ನ ನೀವು ದಯವಿಟ್ಟು ಕರಿಬೇಡಿ. ಆಮೇಲೆ ಏನೋ ದೇವ್ರ ದಯೆ, ಅಲ್ಲಿ ನಮ್ಮ ನೆಂಟರಿದ್ರು ಮೇಡಮ್, ಅವ್ರ ಮನೇಲಿ ಇದ್ರು, ಒಂದ್ ದಿವಸ ಕರ್ಕೊಂಡು ಹೋದ್ರು ಅಲ್ಲಿಗೆ, ಪಾಸ್ ತಗೋಬೇಕು ಮೇಡಮ್. ನಾನು ಹೇಳಿದೆ, ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸಾಕು, ಅಲ್ಲಿ ಮನೇಲಿ ಮಾಡ್ಕೊಳ್ಳಲ್ಲ ನಾನು,
1: ಬಂದ್ಬಿಡ್ತೀನಿ
0: ಹೇಳಿದೆ, ಬೆಳಿಗ್ಗೆ ಹೋಗಿ ಬಂದ್ಬಿಡ್ತೀನಿ. ನಾನೇನು ಮಾಡಿದೆ, ಊಟಿಗೆ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಮೇಡಮ್, ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಂಟ್ರ ಮನೆಗೆ ತಿಂಡಿ ಹಿಂಡಿ ಎಲ್ಲ ತಿಂದರು. ಆಮೇಲೆ ನಾನೇನು ಮಾಡಿದೆ, ಯಾರಿಗೂ ಹೇಳಿದೆ, ಮತ್ತೆ ಓಡೋಣ ಊಟ. ಅಲ್ಲಿಂದ ಹೊರಗಡೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಸೆಂಟ್ರಲ್ಲಿ ಇಳಿದ್ಬಿಟ್ಟು ಮತ್ತೆ ಹೋಗ್ಬಿಟ್ಟೆ ನಾನು, 4 ಗಂಟೆಗೆಲ್ಲ ಒಳಗಡೆ ಹೋಗ್ಬಿಟ್ಟೆ. ಹೇ, ನಿನಗೆ ನಾಳೆವರೆಗೂ ಕೊಟ್ಟಿದ್ದಲ್ಲಪ್ಪ, ಇಷ್ಟು ಬೇಗ ಯಾಕೆ ಬಂದಿದ್ಯಾ ಅಂತ. ಇಲ್ಲ ಸರ್, ಆಮೇಲೆ ಕರ್ಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡಲಿ ಸರ್, ನನಗೆ ಇಷ್ಟ ಇಲ್ಲ ಅಂತ ಬಂದ್ಬಿಟ್ಟೆ ಮೇಡಮ್.
2: ಶ್ರೋತೃಗಳೇ, ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದಿನ ಶುಕ್ರವಾರ ಇದೇ ಹೊತ್ತಿಗೆ ಕೇಳೋಣ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು, ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸೊಸೆ ತಂದ ಸೌಭಾಗ್ಯ. ಈ ಚಿತ್ರದ ಗೀತೆಯನ್ನು ಶ್ರೀ ಉದಯ್ ಶಂಕರ್ ಇವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: सहायता टेलीलॉ के ऐप, वेबसाइट www.tele-law.in या टोल फ्री नंबर 14454 से प्राप्त की जा सकती है।
1: ಯೋಗರಾಜ್ ಭಟ್ ಅವರು ಸ್ವರ ಸಂಯೋಜನೆ ಮಾಡಿದ, ಕ್ಷಮಿಸಿ, ಸಾಹಿತ್ಯ ನೀಡಿದ ವಿ ಹರಿಕೃಷ್ಣನ್ ಅವರು ಸ್ವರ ಸಂಯೋಜನೆ ಮಾಡಿದ ಜಾಕೆಟ್ ಚಿತ್ರದ ಗೀತೆಯನ್ನು ಕೇಳಿ ಈ ಗೀತೆಗೆ ಧ್ವನಿಯಾಗಿದ್ದಾರೆ ನವೀನ್ ಮಾಧವ್.

0: బయట టీ కొడ్రప్ప.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಉದಯ ಶಂಕರ್ ಇವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರು ಸ್ವರ ಸಂಯೋಜನೆ ಮಾಡಿದ ಹೊಸ ಬೆಳಕು ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್.

ವಿಜಯ ಪ್ರಕಾಶ್ ಹರ್ಷಿಕ ದೇವನಾಥನಿವರು ಹಾಡಿರುವ ಗುರು ಶಿಷ್ಯರು ಈ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಪುನೀತ್ ಆರ್ಯ, ಸಂಗೀತ ಅಜನೀಶ್ ಲೋಕನಾಥ್.

ವರದರಾಜ್ ಚಿಕ್ಕಬಳ್ಳಾಪುರವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಅವರು ಸ್ವರ ಸಂಯೋಜನೆ ಮಾಡಿದ ಪುಷ್ಪ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಸಿದ್ಧ ಶ್ರೀರಾಮ್.

ರಾಘವೇಂದ್ರ ಬಿ ಕಾಮತ್ತಿವರ ಸಾಹಿತ್ಯಕ್ಕೆ ರಘು ದೀಕ್ಷಿತ್ ಅವರು ಸ್ವರ ಸಂಯೋಜನೆ ಮಾಡಿದ ಲವ್ ಮಾಕ್ಟೈಲ್ ಚಿತ್ರದ ಗೀತೆಯನ್ನು ಕೇಳಿ ಈ ಗೀತೆಗೆ ಧ್ವನಿಯಾಗಿದ್ದಾರೆ ನಕುಲ್ ಅಭಯಂಕರ್.

0: ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
1: ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಲಾಯಿತು. ಮಹಾರಾಷ್ಟದ ಸತಾರದಲ್ಲಿ ಇಂದು ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯ ಫಲಾನುಭವಿಗಳ ಸಮಾವೇಶ ಮತ್ತು ಮಹಾ ಆವಾಸ್ ಅಭಿಯಾನದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭಾಗಿಯಾಗಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಮತ್ತು ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆಯನ್ನು ನೀಡಿದರು. ಬೆಂಗಳೂರಿನ ಇಕೋ ವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮ ಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜನೆ ಮಾಡಲಾಗಿದೆ. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇಗುಲವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಸೌಲಭ್ಯ ಲಭ್ಯವಿರುತ್ತದೆ ಮತ್ತು 16ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕಿಂಗ್ ಸೌಲಭ್ಯವೂ ಕೂಡ ಲಭ್ಯವಿರಲಿದೆ. ಮಕಾವದಲ್ಲಿ ನಡೆದಂತಹ 11ನೇ ಸಾಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ವಿಯೆಟ್ನಾಂನ ಥೀಫ್ ವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 11 ಗಂಟೆಗೆ

0: ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಅನಿರುದ್ಧ್ ಅವರ ಜೊತೆ ಸಂದರ್ಶನ ತುಂಬಾ ಚೆನ್ನಾಗಿತ್ತು. ಅವರನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅನ್ನೋಂಥ ಮೆಸೇಜ್ ಗಳನ್ನ ಕಳಿಸಿದಿರಿ. ಮೈಸೂರು ವಿದ್ಯಾರಣ್ಯಪುರಂನಿಂದ ಪ್ರಸಾದ್ ಅವರ ಮೆಸೇಜ್ ಬಂದಿದೆ, ಹಾಗೇನೆ ಚಾಮರಾಜನಗರದಿಂದ ಮಂಜು ಅವರು, ರಮೇಶ್ ವಡ್ಡಿಕೆರೆ, ಸುಬ್ಬಯ್ಯ ನಾಯ್ಡು ಅವರ ಮೆಸೇಜ್ ಬಂದಿದೆ, ಸುಧಾ ಕನಕನಪಾಳ್ಯದಿಂದ ಬಹಳ ಸೊಗಸಾಗಿತ್ತು ಇಂಟರ್ವ್ಯೂ ಅನ್ನುವಂಥ ಮೆಸೇಜ್ಗಳನ್ನು ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅಶ್ವಥ್ ನಾರಾಯಣ್ ಬೆಂಗಳೂರಿನಿಂದ, ಧನ್ಯವಾದಗಳು ಅನಿರುದ್ಧ್ ಅವರನ್ನ ಕರೆಸಿ ಮಾತನಾಡಿದ್ರಿ, ತುಂಬ ಇಷ್ಟವಾಯಿತು ಮಾತುಕತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಚಾಮರಾಜನಗರ ಇಲ್ಲಿಂದ ಮೆಸೇಜ್ ಬಂದಿದೆ, ಸಂಭಾಷಣೆ ತುಂಬ ಸೊಗಸಾಗಿತ್ತು ಅಂತ ಮಂಜು ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಎಲ್ಲ ಈ ಸಂದೇಶಗಳಿಗಾಗಿ. ಹಾಗೆಯೇ ಶೈಲಿನಿ ಮುರಳೀಧರ್ ಅವರು ಸಂಜಯ್ ನಗರದಿಂದ ಮೆಸೇಜ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಸಂಭಾಷಣೆ ಸಂದರ್ಶನ, ಅವರ ಎಲ್ಲ ಚಿತ್ರಗಳನ್ನು ನೋಡಿದ್ದೇನೆ, ಬಹಳ ನಾನು ಮೆಚ್ಚುವಂತಹ ನಟ ಅವರು, ಸ್ಫುರದ್ರೂಪಿ, ಅಂಧಗಾರ, ಬಹಳಷ್ಟು ಮೆಸೇಜ್ಗಳು ಬಂದಿವೆ. ಧನ್ಯವಾದಗಳು. ಎಸ್, ನೀವು ಹೇಳಿದ್ದು ಸರಿಯಾಗಿದೆ. ಹಾಗೆಯೇ ವಾಣಿಶ್ರೀ ಧಾರವಾಡದಿಂದ ಮೆಸೇಜ್ ಮಾಡಿದ್ದಾರೆ, ಒಳ್ಳೆಯ ವ್ಯಕ್ತಿಯನ್ನು ಕರೆಸಿದ್ದೀರಿ, ಇವತ್ತು ಇಂಟರ್ನ್ಯಾಷನಲ್ ಫ್ಯಾಮಿಲಿ ಡೇ ಬೇರೆ, ಸೂಕ್ತವಾದ ವ್ಯಕ್ತಿ ಅವರು, ತಮ್ಮ ಕುಟುಂಬದ ಬಗ್ಗೆ ಅವರಿಗಿರುವ ಪ್ರೀತಿ, ಸಮಾಜದ ಬಗ್ಗೆ ಇರುವ ಕಾಳಜಿ ಕೇಳಿ ಬಹಳ ಖುಷಿಯಾತ್ರಿ. ನಾವು ಕೂಡ ಧಾರವಾಡದವರು, ಎಷ್ಟಾದರೂ ನಮ್ಮ ಧಾರವಾಡದವರಲ್ಲ, ಹಾಗೆ ಇಂಥ ಒಳ್ಳೆ ಕಾರ್ಯಕ್ರಮ ನೀಡಿದಂತಹ ನಿಲಯಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವಾಣಿಶ್ರೀ ಅವರಿಗೆ, ಇಂಥ ಒಂದು ಸುಂದರವಾದ ಮೆಸೇಜನ್ನು ಕಳಿಸಿದ್ದೀರಿ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ, ಅನಿರುದ್ಧ್ ಸರ್ ಅವರ ಜೊತೆಗಿನ ಮಾತು, ಅವರ ಸಾಮಾಜಿಕ ಕಳಕಳಿ, ನಟನೆ, ಹಾಡುವಂಥ ಗೀತೆಗಳು ಎಲ್ಲವೂ ತುಂಬ, ಎಷ್ಟು ಸೊಗಸಾಗಿದೆ ಅಲ್ವಾ. ಜೊತೆಗೆ ಅವರ ಧಾರಾವಾಹಿಗಳನ್ನು ಒಂದು ಎಪಿಸೋಡ್ ಬಿಟ್ಟಿಲ್ಲ, ಅಷ್ಟು ಸಲ ನೋಡಿದ್ದೀನಿ, ತುಂಬ ಇಷ್ಟಪಟ್ಟು ನೋಡ್ತಾ ಇದ್ವಿ. ಅವರ ಕಾಸ್ಟ್ಯೂಮ್ಗಳು ತುಂಬ ಚೆನ್ನಾಗಿತ್ತು, ಸೊಗಸಾಗಿ ಕಾಣ್ತಾ ಇದ್ರು ಅವರು ಅದರಲ್ಲಿ ಅಂತ. ಎಸ್ ಎಸ್, ಎಲ್ಲರೂ ಒಪ್ಪಬೇಕಾದಂತಹ ಮಾತು. ಹಾಗೆಯೇ ಗಾನ ಸುಮಾಪಟ್ಟ ಸೋಮನಹಳ್ಳಿ ಇಂದ ಮೆಸೇಜ್ ಮಾಡಿದ್ದಾರೆ, ಒಳ್ಳೆಯ ವ್ಯಕ್ತಿತ್ವ, ಮನಮೋಹಕ ನಟ ಇವರು ಅನಿರುದ್ಧ್, ಬಹಳಷ್ಟು ಬಹುಮುಖ ಪ್ರತಿಭೆ ಕೂಡ. ಅವರ ಕ್ರಿಯಾಶೀಲತೆ ಬಗ್ಗೆ ಕೇಳಿ ತುಂಬ ಖುಷಿಯಾಯಿತು. ಸಮಾಜ ಸೇವೆ ಅನ್ನೋದನ್ನು ಮೈಗೂಡಿಸ್ಕೊಂಡಿರುವಂತಹ ಇಂತಹ ನಟರು ನಿಜಕ್ಕೂ ಎಲೆಮರೆ ಕಾಯಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಅವರ ಬಗ್ಗೆ ಇನ್ನಷ್ಟು ಗೊತ್ತಾಗಬೇಕು, ಅವರ ಕಾರ್ಯಗಳ ಬಗ್ಗೆ, ಅವರ ಬಹುಮುಖತ್ವ ಬಗ್ಗೆ ಪರಿಚಯಿಸಿದಂತಹ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಇವರು ಕೂಡ ಬಹಳಷ್ಟು ಧಾರವಾಡದಿಂದ ಮೆಸೇಜ್ಗಳು ಬಂದಿವೆ ನಮಗಿವತ್ತು. ಅನಿರುದ್ಧ್ ಅವರ ಬಗ್ಗೆ ಮಾಹಿತಿ, ನಿರೂಪಣೆ, ವಿವರಣೆ, ಹಾಡುಗಳು ಎಲ್ಲವೂ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ

ಮೋಹನ್ ಆರ್ಎಂ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ರತ್ನ ನಾಗಪ್ಪ ಅವರ ಮೆಸೇಜ್ ಬಂದಿದೆ. ಎಸ್, ಹೀಗೆ ಮೆಸೇಜ್ಗಳು ಬರ್ತಾನೆ ಇವೆ. ತಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಚಿರಋಣಿ ಅನಿರುದ್ಧ್ ಅವರು ಇಲ್ಲೇ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಅವರು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಾವಿದ್ದೇವೆ. ಹಳೆಯ ಹಾಡುಗಳು ಪ್ರಸಾರವಾಗ್ತಾ ಇವೆ. ಸಂಸಾರ, ಮನೆ ಇವೆಲ್ಲ ಈ ಶೀರ್ಷಿಕೆ ಇರುವ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ.

0: ಆಕಾಶವಾಣಿ ರಾಯಚೂರು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಎಲ್ಲಿಗೆ ಹೋಗ್ತಾ ಇದೆ ಪಲೀನ?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ

ಕೇಳಿದ್ರಿ ವಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಮನೆ ಸಂಸಾರ ಈ ಹಾಡುಗಳು ಶೀರ್ಷಿಕೆಯಿರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿವಸ, ಹಾಗಾಗಿ ಈ ಒಂದಷ್ಟು ವಿಶಿಷ್ಟವಾದ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಬದುಕು ಬಂಗಾರವಾಯಿತು ಚಿತ್ರದ ಹಾಡು ಪ್ರಸಾರವಾಯಿತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಹಾಗೆಯೇ ಪಿ ಸುಶೀಲ್ ಅವರು ಹಾಡಿದ ಒಂದು ಹಾಡನ್ನು ಕೇಳಿದ್ರಲ್ಲ, ಅದು ಕಪ್ಪು ಬಿಳುಪು ಚಿತ್ರದ ಹಾಡು. ಆರ್ ಎನ್ ಜೆ ಗೋಪಾಲ್ ಗೀತೆಯನ್ನು ಬರೆದಿದ್ರೆ ಆರ್ ರತ್ನ ಅವರ ಸಂಗೀತ ಇತ್ತು. ಮನೆ ಮಂತ್ರಾಲಯ ಚಿತ್ರದ ಟೈಟಲ್ ಸಾಂಗ್ ಒಂದು ಕೇಳಿದ್ರಿ. ಎಸ್ ಜಾನಕಿ ಹಾಗೂ ಕೆ ಜೆ ಯೇಸುದಾಸ್ ಜೊತೆಗೆ ಸಂಗಡಿಗರು ಕೂಡ ಇದ್ರು. ಜಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು ಈ ಹಾಡಿಗೆ. ನಮ್ಮ ಮನೆಯೇ ಬೃಂದಾವನ ಅನ್ನುವಂಥ ಹಾಡು ಚಂದವಳ್ಳಿಯ ತೋಟ ಚಿತ್ರದ ಹಾಡು. ತರಾಸು ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಕೇಳಿದ್ರಿ. ಇನ್ನು ಪಿ ಸುಶೀಲ ಅವರು ಹಾಡಿದ ನಮ್ಮ ಮನೆ ನಮ್ಮ ಮನೆ ಅನ್ನುವಂಥ ಹಾಡು ಬಾಳ ಬಂಧನ ಚಿತ್ರದ ಹಾಡಾಗಿತ್ತು. ಕುರಾಸಿ ಅವರ ರಚನೆ ಅಂದರೆ ಕುರಾಸೀತಾರಾಮ ಶಾಸ್ತ್ರಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಹಾಡನ್ನು ಕೇಳಿದ್ರಿ.

ಗೃಹಲಕ್ಷ್ಮಿ ಚಿತ್ರದ ಒಂದು ಹಾಡನ್ನು ಕೇಳಿದ್ರಿ, ಎಸ್ ಜಾನಕಿ ಹಾಡಿದ್ರು. ಜಿ ಉದಯಶಂಕರ್ ಅವರು ಬರೆದಂತಹ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ಈಗ ಪ್ರಸಾರವಾಗುವಂತಹ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಮರ್ಯಾದೆ ಮಹಲು ಚಿತ್ರದ ಈ ಹಾಡನ್ನು ಬರೆದಿರುವವರು ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದು, ಹಾಗೆಯೇ ಎಸ್ ಜಾನಕಿ ಅವರ ಧ್ವನಿ ಕೂಡ ಈ ಹಾಡಿಗಿದೆ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಬಿಡುಗಡೆ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಸುಶೀಲಾ ಅವರು ಹಾಡಿದ್ರು, ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇತ್ತು. ಬಾಳು ಜೇನು ಚಿತ್ರದ ಹಾಡು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ.

ಈಗಷ್ಟೇ ಕೇಳಿದಂತ ಹಾಡು ತಾಯಿಯ ನುಡಿ ಚಿತ್ರದ್ದು. ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ ಹಾಗೂ ರಮೇಶ್ ಹಾಡಿದ್ರು. ಚಿಯುದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇತ್ತು. ವಾಣಿ ಜಯರಾಮ್ ಅವರು ಹಾಡಿರುವಂತಹ ಒಂದು ಗೀತೆ ಪ್ರಸಾರವಾಗ್ತಾ ಇದೆ, ಮುತ್ತೈದೆ ಭಾಗ್ಯ ಚಿತ್ರದ ಹಾಡಿದ್ದು. ರವಿ ಗೀತೆನ ಬರೆದಿದ್ದಾರೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ.

ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆ. ಹಾಗಾಗಿ ನಮ್ಮ ಮನೆ ಸಂಸಾರ ಈ ಶೀರ್ಷಿಕೆ ಇದ್ದಂತಹ ಹಾಡುಗಳನ್ನು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ನಲ್ಲಿ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮಗಳಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಆಕಾಶವಾಣಿ ರಾಯಚೂರು.
1: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ, ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು.

ಬೆಟ್ಟ ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
1: ಪುಣ್ಯತಿಥಿಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳು ಗೌರವ ನಮನ ಸಲ್ಲಿಸಿವೆ. ಇದೇ 24ರಂದು ನಡೆಯಬೇಕಿದ್ದ MBA MCA ಕೋರ್ಸ್ಗಳ ಪ್ರವೇಶ PG CET ಪರೀಕ್ಷೆಯನ್ನು June 14ಕ್ಕೆ ಮುಂದೂಡಲಾಗಿದೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಇದೇ 24ರಂದು ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆ ಇರುವ ಕಾರಣ ಈ ಬದಲಾವಣೆ ಮಾಡಲಾಗಿದೆ. ಸರ್ಕಾರ ವೇತನ ಹೆಚ್ಚಳ ಆದೇಶದ ನಂತರವೂ ಇದೇ 20ರಂದು ಸಾರಿಗೆ ನೌಕರರ ಮುಷ್ಕರದ ಘೋಷಣೆ ಮಾಡಲಾಗಿತ್ತು. ಸಿದ್ಧತೆಗಾಗಿ ಇಂದು KSRTC ನೌಕರರ ಜಂಟಿ ಕ್ರಿಯಾ ಸಮಿತಿ ನೌಕರರ ಸಮ್ಮೇಳನ ನಡೆಸಲಿದೆ. ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡುತ್ತಿರುವ ನಟರು, ನಿರ್ದೇಶಕರು, ನಾಟಕಕಾರರು, ಸಂಗೀತ ತಜ್ಞರು, ರಂಗಕುಶಲಕರ್ಮಿಗಳು, ವೇಷಭೂಷಣ ಸೇರಿ ಎಲ್ಲಾ ಕಲಾವಿದರ ಮಾಹಿತಿಯನ್ನು ಒಳಗೊಂಡಂತಹ ಬೃಹತ್ ರಂಗ ಸಂಪುಟವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಹೊರತರಲು ನಿರ್ಧರಿಸಿದೆ. ಲಕ್ನೋದಲ್ಲಿಂದು ನಡೆಯಲಿರುವಂತಹ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00, ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

ಶಾರ್ಪ್ ಶೂಟರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾರ್ತಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೌಸ್ಬೀರ್ ಅವರ ಸಾಹಿತ್ಯಕ್ಕೆ ಶಿವಸಂತೋಷ್ ಎಂಎಸ್ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.

ಸ್ನೇಹಿತರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ 102.9 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಒಂದಷ್ಟು ಹೊಸ ಚಿತ್ರಗೀತೆಗಳನ್ನ ಕೇಳಿದ್ರೆ, ಪ್ರೇಮ ಪಲ್ಲಕ್ಕಿ ಚಿತ್ರಕ್ಕಾಗಿ ಕಾರ್ತಿಕ್ ಅನುರಾಧ ಭಟ್ ಅವರು ಹಾಡಿದ ಗೀತೆ, ಜಯಂತ್ ಕಾಯ್ಕಣಿಯವರ ಸಾಹಿತ್ಯ, ವಿನೀತ್ ರಾಜ್ ಮೆನನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿಬಂತು. ತಿಪ್ಪಜ್ಜಿ ಸರ್ಕಲ್ ಚಿತ್ರದ ಗೀತೆ, ಹೇಮಂತ್ ಶಮಿತಾ ಮಲ್ನಾಡ್ ಅವರ ಧ್ವನಿಗಳು, ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಭಾರಣಿಶ್ರೀ ಅವರ ಸಂಗೀತ ಸಂಯೋಜನೆ ಇತ್ತು. ಒಂದಷ್ಟು ಹೊಸ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಯಿತು.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ಆಕಾಶವಾಣಿ ರಾಯಚೂರು.
3: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
5: 8700 01 4242.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.

ವೀರಕೇಸರಿ ಚಿತ್ರದ ಹಾಡು ಕೇಳಿದ್ರಿ. ಘಂಟಸಾಲ ಅವರ ಧ್ವನಿ, ಕೋರ ಸೀತಾರಾಮ ಶಾಸ್ತ್ರಿಗಳ ಸಾಹಿತ್ಯಕ್ಕೆ ಘಂಟಸಾಲ ಅವರೇ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಕನ್ನಡ ಚಿತ್ರರಂಗ ಕಂಡ ಹಾಸ್ಯ ಕಲಾವಿದರಲ್ಲಿ ಒಬ್ಬರಾಗಿದ್ರು ರತ್ನಾಕರ್ ಅವರು. ಅವ್ರದ್ದು ಕೊಲ್ಲೂರು, ನಾಲ್ಕನೇ ತರಗತಿವರೆಗೆ ಮಾತ್ರ ಓದಲಿಕ್ಕೆ ಸಾಧ್ಯ ಆಯಿತು. ಅನಿವಾರ್ಯ ಕಾರಣದಿಂದಾಗಿ ಚಿಕ್ಕ ವಯಸ್ಸಿಗೆ ಅವರು ಕೊಲ್ಲೂರನ್ನ ಬಿಟ್ಟು ಮೈಸೂರು ಕಡೆಗೆ ಬರ್ತಾರೆ. ಮೈಸೂರಿನಲ್ಲಿ ಬಂದಾಗ ಒಂದಷ್ಟು ಸಮಯ ಮೈಸೂರಲ್ಲಿರ್ತಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಚಿತ್ರ ಸಾಹಿತಿ ಸೋರತ್ ಅಶ್ವಥ್ ಅವರ ಪರಿಚಯ ಆಗಿದ್ದು ಅವರ ಸಿನಿಮಾ ಬದುಕಿಗೆ ಒಂದು ದೊಡ್ಡ ತಿರುವನ್ನ ತಂದುಕೊಡ್ತು. ಸೋರತ್ ಅಶ್ವಥ್ ಅವರ ಮೂಲಕ ರಂಗಭೂಮಿಯ ಕಡೆಗೆ ಅವರಿಗೆ ನಂಟು ಸಿಕ್ತು. ಅದಾದ್ಮೇಲೆ ನಾಟಕ ತಂಡಗಳಲ್ಲಿ ಬಾಲನಟನಾಗಿ ರತ್ನಾಕರ್ ಅವರು ನಟನೆಯನ್ನ ಮಾಡ್ತಾ ಬರ್ತಾರೆ. ಡಿಕ್ಕಿ ಮಾಧವರಾವ್ ಅವರ ಪರಿಚಯ ಆಗುತ್ತೆ. ಅದಾದ್ಮೇಲೆ ಶೇಷಕಮಲ ಕಲಾಮಂಡಳಿಯಲ್ಲಿ ನಾಟಕ ಮಾಡ್ತಾರೆ. ಪಂಡ್ರಿಬಾಯ್ ಅವರ ಜೊತೆಗೆ ಶಾಂತಿನಿವಾಸ ಅನ್ನುವ ಒಂದು ನಾಟಕವನ್ನು ಮಾಡ್ತಾರೆ. ಅದು 1,000 ಪ್ರದರ್ಶನಗಳನ್ನು ಕಾಣುತ್ತೆ. ಆ ಶಾಂತಿನಿವಾಸ ಅನ್ನುವ ನಾಟಕದಲ್ಲಿ ಅವರು ಹಾಸ್ಯ ನಟನಾಗಿ ಅಭಿನಯವನ್ನು ನೀಡುತ್ತಾರೆ. ಹೀಗೆ ಕೊಲ್ಲೂರನ್ನು ಬಿಟ್ಟು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಬೇರೆ ಬೇರೆ ಕಲಾವಿದರ ಪರಿಚಯವಾಗುತ್ತೆ. ಪರಿಚಯವಾಗ್ತಾ ಆಗ್ತಾ ನಾಟಕ ಮಂಡಳಿಗಳಲ್ಲಿ, ನಾಟಕಗಳಲ್ಲಿ ಹಾಸ್ಯ ಕಲಾವಿದರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೇ 1955 ಹೊತ್ತಿಗೆ ವಿಚಿತ್ರ ಪ್ರಪಂಚ ಅನ್ನುವ ಸಿನಿಮಾದ ಜೊತೆಗೆ ಬೆಳ್ಳಿತೆರೆಗೆ ಬರ್ತಾರೆ ರತ್ನಾಕರ್ ಅವರು. ರತ್ನಾಕರ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಒಂದು ರೀತಿಯ ಕೀರಲು ಧ್ವನಿ, ತಮ್ಮದೇ ಆದಂಥ ಒಂದು ವಿಶಿಷ್ಟ ಭಾವಾಭಿನಯ, ಆ ಹಾಸ್ಯವನ್ನು ಅವರು ಅನುಭವಿಸುವ ರೀತಿ, ಹಾಸ್ಯವನ್ನು ತಾವು ಅನುಭವಿಸ್ತಾನೆ ಜನರಿಗೆ ಕಟ್ಟಿಕೊಡುವಂತಹ ಹಾಸ್ಯ, ಇದೆಲ್ಲದರಿಂದಾಗಿ ಆ ಕಾಲಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ ಹಾಸ್ಯರತ್ನ ರತ್ನಾಕರ ಅವರು.

ನಂದಾದೀಪ ಚಿತ್ರದ ಹಾಡು, ಸೌರತ್ ಅಶ್ವಥ್ ಅವರ ಸಾಹಿತ್ಯ, ಎಂ ವೆಂಕಟರಾಜ ಅವರ ಸಂಗೀತ ಸಂಯೋಜನೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿಬಂತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟ, 1931 ಏಪ್ರಿಲ್ 4 ಜನಿಸಿದ್ರು. ಹಾಸ್ಯ ರತ್ನಾಕರ ಅಂತಾನೆ ಕರೆಯಲ್ಪಡುವ, ಹಾಸ್ಯ ರತ್ನ ಅಂತ ಕರೆಯುವ ರತ್ನಾಕರ ಅವರು 1931 ಏಪ್ರಿಲ್ 4 ಜನಿಸಿದ್ರು. 2010 ಸೆಪ್ಟೆಂಬರ್ 21 ನಿಧನರಾದರು. ಹಿರಿಯ ನಟ, ತಮ್ಮದೇ ಆದಂಥ ವಿಶಿಷ್ಟವಾದ ಧ್ವನಿ, ವಿಶೇಷವಾದಂಥ ಭಾವಾಭಿನಯದಿಂದನೇ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡ್ರು. ಕನಕದಾಸ, ಸ್ವರ್ಣಗೌರಿ, ನಂದಾದೀಪ, ನವಜೀವನ, ಕರುಳಿನ ಕರೆ, ಕಠಾರಿ ವೀರ, ವೀರಕೇಸರಿ, ಗೌರಿ, ಸತೀಸುಕನ್ಯಾ, ಆನಂದ ಭೈರವಿ, ಗುರು ಶಿಷ್ಯರು ಸಿನಿಮಾದಲ್ಲಿ ಅವರ ಪಾತ್ರ ಅಂತ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕನ್ಯಾರತ್ನ ಸೇರಿದ ಹಾಗೆ ಸಾಕಷ್ಟು ಸಿನಿಮಾಗಳು ಅವರಿಗೆ ಹೆಸರನ್ನು ತಂದುಕೊಡ್ತು. ಹಾಸ್ಯ ನಟ ಮಾತ್ರ ಅಲ್ಲ, ಸಿನಿಮಾಕ್ಕೆ ಬಂದ ಆರಂಭದಲ್ಲಿ ರತ್ನಾಕರ್ ಅವರು ಚಿತ್ರ ಸಾಹಿತಿ ಹುಣಸೂರು ಕೃಷ್ಣಮೂರ್ತಿ ಅವರ ಜೊತೆಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಸಿನಿಮಾ ನಿರ್ಮಾಣದ ಮೇಲ್ವಿಚಾರಕರಿಗೆ ಕೂಡ ಕೆಲಸ ಮಾಡ್ತಾರೆ. ಕುರ ಸೀತಾರಾಮ ಶಾಸ್ತ್ರಿ, ಸೌರತ್ ಅಶ್ವಥ್ ಅವರ ಜೊತೆಗೆ ಸಾಹಿತ್ಯ ರಚನೆಯಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಸಿನಿಮಾ ನಿರ್ದೇಶನಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಒಂದಷ್ಟು ಅನುಭವ ಕೂಡ ಇತ್ತು. ಅವರ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಛಾಯಾಗ್ರಾಹಕರು ಮಧುಸೂದನ್ ಅವರ ಜೊತೆಗೆ ರತ್ನಾಕರ್ ಅವರು ಭಾಗ್ಯದೇವತೆ ಎನ್ನುವ ಸಿನಿಮಾ ನಿರ್ದೇಶನ ಕೂಡ ಮಾಡ್ತಾರೆ. ಬಾಂಧವ್ಯ, ಶನಿ ಪ್ರಭಾವ ಇದರ ನಿರ್ದೇಶನ ಕೂಡ ಮಾಡ್ತಾರೆ ರತ್ನಾಕರ್ ಅವರು. ಸುಮಾರು 300 ಸಿನಿಮಾಗಳಲ್ಲಿ ತಮ್ಮ ಅಭಿನಯವನ್ನು ನೀಡಿದಂತಹ ರತ್ನಾಕರ್ ಅವರು ತಮಿಳು, ತೆಲುಗು, ಹಿಂದಿ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿರೋದು ಬಹಳ ವಿಶೇಷ ಅಂತಲೇ ಹೇಳಬೇಕು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನ ನೀವು ಕೇಳಿದ್ರಿ. ಸ್ವರ್ಣಗೌರಿ ಚಿತ್ರಕ್ಕಾಗಿ ಎಸ್ ಕೆ ಕರೀಂ ಖಾನ್ ಅವರು ಬರೆದ ಗೀತೆಗೆ ಎಂ ವೆಂಕಟರಾಜ್ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ದನಿಯಾಗಿದ್ರು. ಆನಂದ ಭೈರವಿ ಚಿತ್ರದ ಗೀತೆ, ಸೌರತ್ ಅಶ್ವಥ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿಬಂತು. 11:51 ಸಮಯ ಆಗಿದೆ. ವಿವಿಧ ಭಾರತಿ 102.9 FM ಹಾಸ್ಯ ನಟ ನಿರ್ದೇಶಕ ಕೂಡ ಮಾಡ್ತಾಯಿದ್ರು. ಹೀಗೆ ಅವರು ಸಾಕಷ್ಟು ವಾದ್ಯ ಸಂಗೀತಗಳನ್ನು ಕೂಡ ನುಡಿಸ್ತಾ ಇದ್ರು ಅನ್ನುವ ವಿಚಾರ ಕೂಡ ಗಮನಿಸಬೇಕು. ಹಾಸ್ಯರತ್ನ ಅಂತಾನೆ ಕರೆಸ್ಕೊಂಡ್ರು ಕೂಡ ಅವರ ಅಭಿರುಚಿಗಳು ಬಹಳಷ್ಟು ಇತ್ತು. ರತ್ನಾಕರ್ ಅವರು ಸಾಕಷ್ಟು ಜನ ನಟರನ್ನ ಸಿನಿಮಾ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಡ್ತಾರೆ. ದೊಡ್ಡಣ್ಣ ಅವರು, ಜಗ್ಗೇಶ್ ಅವರು, ನಿಧನರಾದಂಥ ಸುನಿಲ್, ದಿನೇಶ್, ಟೆನ್ನಿಸ್ ಕೃಷ್ಣ ಸೇರಿದ ಹಾಗೆ ಸಾಕಷ್ಟು ನಟರನ್ನ ರತ್ನಾಕರ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಬರುವ ಹಾಗೆ ನೋಡಿಕೊಂಡ್ರು. ಸಾಕಷ್ಟು ಯಶಸ್ಸನ್ನ ಸಾಧಿಸಿದ್ರು ಕೂಡ ರತ್ನಾಕರ್ ಅವರು. ಅವರು ಸಿನಿಮಾ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನ ಗಮನಿಸಿ ಕರ್ನಾಟಕ ಸರ್ಕಾರ 2005 ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡುತ್ತೆ. ಹಾಸ್ಯ ಪಾತ್ರಗಳಲ್ಲಿ ನಟಿಸುವುದರ ಜೊತೆಗೆ ಒಂದಷ್ಟು ಉತ್ತಮ ಪಾತ್ರಗಳಲ್ಲಿ ಕೂಡ ಗಂಭೀರವಾದ ಅಭಿನಯಗಳನ್ನು ಕೂಡ ನೀಡ್ತಾ ಇದ್ರು ರತ್ನಾಕರ್ ಅವರು. ಅದಾದ ಮೇಲೆ ಬಾಂಧವ್ಯ ಅನ್ನುವ ಒಂದು ಸಾಂಸಾರಿಕ ಸಿನಿಮಾದ ನಿರ್ಮಾಣ ಕೂಡ ಮಾಡ್ತಾರೆ. ವಿಷ್ಣುವರ್ಧನ್ ಅವರು ನಟಿಸಿದಂತಹ ಸಿನಿಮಾವನ್ನು ಸಹ ನಿರ್ದೇಶನ ಮಾಡ್ತಾರೆ. ದ್ವಾರಕೀಶ್ ಅವರ ಬಹಳಷ್ಟು ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ನಟನೆಯ ಜೊತೆಗೆ ಹಾಡುವುದು, ಸಂಗೀತ ವಾದ್ಯಗಳನ್ನು ನುಡಿಸುವುದು ಕೂಡ ಇವರ ವಿಶೇಷವಾದಂಥ ಆಸಕ್ತಿಯಾಗಿತ್ತು. ರತ್ನಾಕರ್ ಅವರ ಸಂಗೀತ ನಿರ್ದೇಶನಗಳಲ್ಲಿ ಸಾಕಷ್ಟು ಧ್ವನಿ ಸುರುಳಿಗಳು ಕೂಡ ಹೊರಗೆ ಬಂದಿತ್ತು ಆ ಕಾಲಕ್ಕೆ.

0: ಆಗುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರೂ ಬೇರೆ ಯಾರಿಗೂ ಸಿಕ್ಕೋದಿಲ್ಲ.
1: ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ.
2: ಗುರು ಶಿಷ್ಯರು ಚಿತ್ರದ ಗೀತೆ ಕೇಳಿದ್ರೆ, ಚಿವುದೇಶಂಕರ್ ಅವರು ಬರೆದ ಗೀತೆ, ಕೆ ವಿ ಮಹದೇವನ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ಕಲಾ ಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟ, ಹಾಸ್ಯ ನಟ ಮಾತ್ರ ಅಲ್ಲ, ಹಾಸ್ಯ ಇರಲಿ ಗಂಭೀರ ಇರಲಿ ಯಾವುದೇ ಪಾತ್ರಕ್ಕೂ ಜೀವ ತುಂಬಿದ ಹಿರಿಯ ನಟ. ಅಂದರೆ ಇತ್ತೀಚಿನ ತಲೆಮಾರಿನವ್ರಿಗೆ, ಇತ್ತೀಚಿನ ಯಂಗ್ ಏನಿದ್ದಾರೆ ಅವರಿಗೆಲ್ಲ ಹಾಸ್ಯ ಕಲಾವಿದರು ಅಂದರೆ ಬಹುಶಃ ಬೇರೆ ಬೇರೆ ನಟ ನಟಿಯರು ನೆನಪಾಗ್ತಾರೆ. ಆದರೆ ಸುಮಾರು 30-40 ವರ್ಷದ ಹಿಂದೆ 1950-60 ದಶಕದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಹಾಸ್ಯ ನಟರು ಅಂತ ಹೇಳಿದ್ರೆ ರತ್ನಾಕರ್ ಅವರಂತಹ ಅನೇಕ ಹಿರಿಯ ನಟರು ನೆನಪಾಗ್ತಾರೆ. ಗಾಯಕನಾಗಿ, ಸಹ ಚಿತ್ರ ನಿರ್ದೇಶಕನಾಗಿ, ಸಹ ನಿರ್ಮಾಪಕನಾಗಿ, ಘಟಾನುಘಟಿ ನಟ ನಟಿಯರೊಂದಿಗೆ ನಟಿಸಿ ಸೈ ಎನಿಸಿಕೊಂಡವರು ರತ್ನಾಕರ್ ಅವರು. ಅವರ ಬದುಕಿನ ವ್ಯಾಪ್ತಿ ಬಹಳಷ್ಟು ವಿಶಾಲವಾದದ್ದು. ಹಿರಿಯ ಜೀವ ಕೊನೆ ವಯಸ್ಸಿನಲ್ಲಿ ಬಹಳಷ್ಟು ಕಷ್ಟಪಟ್ಟರೂ ಕೂಡ ಅವರ ಕಲಾ ಪ್ರೀತಿಗೆ, ಕಲಾ ಪ್ರೇಮಕ್ಕೆ ಕೊನೆ ಅನ್ನೋದೇ ಇಲ್ಲ. ಆದರೂ ಕೂಡ 2010 ಸೆಪ್ಟೆಂಬರ್ 21 ಈ ನಟ ಈ ಲೋಕವನ್ನು ತ್ಯಜಿಸಿದರೂ ಕೂಡ ಅವರ ಸಿನಿಮಾ ಹಾಡುಗಳು, ಅವರ ವಿಶೇಷವಾದ ಭಾವಾಭಿನಯ, ಅವರ ವಾಯ್ಸ್, ಆ ಮಾಡ್ಯುಲೇಷನ್ನಿಂದಾನೇ ಬಹಳಷ್ಟು ಜನರಿಗೆ ಇವರೇ ರತ್ನಾಕರ ಅಂತ ಗೊತ್ತಾಗುತ್ತೆ.
3: ಆಕಾಶವಾಣಿ ರಾಯಚೂರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೇಲಿಯ ಪಹಲ ಕದಮ್ ಹೇ ಮತದಾನ್ ಇಸ್ಲಿಯೇ ಭಾರತ ಕಾ ಹರ್ ನಾಗರಿಕ್ ಜೊ 18 ವರ್ಷ ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೆ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೆ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನು ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೇ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 3 ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮರಡಿ ಗ್ರಾಮದ 19 ವಯಸ್ಸಿನ ದುಂಡಪ್ಪ ಬಿ ಕವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ, ನಾಗನೂರು, ತಾಂಶಿ ಗ್ರಾಮಗಳಲ್ಲಿ ಗಾಳಿ ಅಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ.
4: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲನೇದಾಗಿ ಪುರಂದರದಾಸರ ಒಂದು ಕೃತಿ, ಗಜಮದನ ಬೇಡುವೆ ಗೌರಿ ತನಯ.

0: ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ ರಮಾ ಹೆಚ್ ಕುಲಕರ್ಣಿ, ಶ್ರೀಮತಿ ಸ್ಮಿತಾ ಎಸ್ ಮೊಗೇಕರ್, ಶ್ರೀಮತಿ ಸ್ಫೂರ್ತಿ ಆರ್ ಜೂರ್ಟಿ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾತ್ ಪವನ್ ಜೋಶಿ, ಹಾರ್ಮೋನಿಯಂ ಸಾತ್ ಡಾಕ್ಟರ್ ಸುನಂದ ಸಾಲ್ವಾಡಗಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು.
3: ಆದರೂ ಲೆದಿಕ್ ನಿರೂಪಿಸಿದ ಕೊಳವೆಯ ಬಳಕೆ ಸ್ತ್ರೀರೋಗ ತಜ್ಞರು ಗರ್ಭಿಣಿಯರ ಹೊಟ್ಟೆಯ ಮೇಲಿಟ್ಟು ಗರ್ಭಸ್ಥ ಶಿಶುವಿನ ಹೃದಯ ಸ್ಪಂದನ ಕೇಳುವುದಕ್ಕೆ ಈಗಲೂ ಬಳಸುವುದನ್ನು ನೋಡಬಹುದಾಗಿದೆ. ಸ್ಟೆಥಾಸ್ಕೋಪ್ ಈಗ ಆಧುನಿಕ ವೈದ್ಯ ಜನಾಂಗದವರನ್ನ ಗುರುತಿಸುವ ಟ್ರೇಡ್ ಮಾರ್ಕ್ ಆಗಿದೆ. ಅದನ್ನು ಧರಿಸುವುದು ವೈದ್ಯ ವೃತ್ತಿಯವರ ಹೆಮ್ಮೆಯ ಸಂಕೇತವಾಗಿದೆ. ಅದನ್ನು ಧರಿಸುವ ಯೋಗ್ಯತೆ ಪಡೆದುಕೊಳ್ಳಲು ಎಲ್ಲಾ ತ್ಯಾಗಕ್ಕೂ ಇಂದಿನ ಯುವ ಜನಾಂಗ ಹೆಣಗಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಅದರ ಆದ್ಯ ಪ್ರವರ್ತಕ ಹಯಸಿಂತ್ ಲೆನೆಕ್ ಎಂಬುವರೊಬ್ಬರು ಇದ್ದರೆಂಬುದು ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕೊನೆಯ ಕಾಲದಲ್ಲಿ ಕ್ಷಯದಂತಹ ಭೀಕರ ಕಾಯಿಲೆಯ ರೂಪುರೇಷೆಗಳನ್ನು ನಿಖರವಾಗಿ ಅದರ ಸಹಾಯದಿಂದ ವಿವರಿಸಲು ಅಂತಹ ರೋಗಿಗಳ ಪಕ್ಕದಲ್ಲೇ ಕಾಲ ಕಳೆದು ಕೇವಲ 45ನೇ ವಯಸ್ಸಿನಲ್ಲಿ ಅದೇ ಕಾಯಿಲೆಗೆ ಆತ ಬಲಿಯಾದರು.
2: ಕಿಡುಗುರೆ ಈ ಕಾರ್ಯಕ್ರಮವನ್ನು ಈ ಸಂಜೆ 6:15 ವಿಜ್ಞಾನ ರಶ್ಮಿಯಲ್ಲಿ ಸ್ಟೆಥೋಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರ ಇದರ ಮಹತ್ವ ಕುರಿತು ವಿಜಯಶ್ರೀ ಅವರಿಂದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.
4: ಅಂದ್ರೆ ಆರ್ಥಿಕ ನಷ್ಟರೇಖೆ ಕೆಳಗಡೆ ಮಾಡಿಕೊಂಡು ನಾವು ಬೆಳೆಯೋದನ್ನ ಕಲಿಬೇಕಾಗುತ್ತೆ. ಸೊ ನಾವು ನಾರ್ಮಲಿ ಏನ್ ಹೇಳ್ತೀವಿ ಅಂತಂದ್ರೆ, ಸಸಿಗಳನ್ನ ಸಸಿ ಮಡಿಯಲ್ಲಿ ಬೀಜವನ್ನ ಹಾಕೋದಕ್ಕಿಂತ ಮುಂಚಿತವಾಗಿ ಒಂಚೂರು ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ. ನಾರ್ಮಲಿ ನಾವು ಕೀಟನಾಶಕ ಬೀಜೋಪಚಾರಕ್ಕೆ ಹೇಳುವುದಿಲ್ಲ ಇಲ್ಲಿ, ಯಾಕಂತಂದ್ರೆ ರಸ ಇರತಕ್ಕಂಥ ಕೀಟಗಳು ನಂತರ ಬರ್ತವೆ. ಸೊ ಆದ್ರೂ ಬೀಜೋಪಚಾರ ಟ್ರೈಕೋಡರ್ಮಾ ಆಯ್ತು.
2: ಬದನೆಯಲ್ಲಿ ಕಾಯಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಎಸ್ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು ಆಲಿಸಲಿದ್ದೀರಿ ಈ ಸಂಜೆ 6:51.
5: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟರ್
6: ಓ ಬಾಪ್ಪ, ಏನಪ್ಪ ಬಂದಿದ್ದ, ಏನ್ ಸಮಾಚಾರ ಅಂತ?
5: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
6: ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು?
5: ರೈತ ಸ್ವಾಮಿ.
6: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
5: 3.5 ಅವೇ, 3 ಮಕ್ಳವೇ ಮನೇಲೆ, ಇನ್ನೊಂದು ಹೊಟ್ಟೆಲ್ ಅದೇ.
6: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನೂ ಒಂಥರ ಹೊರೇನೆ ತಾನೆ ನೀನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
5: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
6: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
5: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ, ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
6: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
5: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
6: ಆಮೇಲೆ
5: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
6: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
5: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್.
6: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಅಂತೀನಿ?
5: ಅವ್ನ್ ಮನೇಲೇ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
6: ಓ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
5: ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
6: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ್ಟ ಮಾಡ್ ಮನೆ ಕತ್ತಾಳ ಹೆಂಗೆ ಅಂತ?
5: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
6: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
5: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
6: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
2: ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ.

0: ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ. ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ. ಇವರೊಂದಿಗೆ ಅರಕಲಗೋಡು ವಿ ಮಧುಸೂದನ್.
1: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನ ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
1: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
2: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
1: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
2: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ, ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು ಮತ್ತೆ ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದನ್ನ ತಿನ್ಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರ್ಬೇಕು ಅಂತ?
2: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ನೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸಿಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕಾಂಶ ಇರತಕ್ಕಂಥ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂಥ ಆಹಾರವನ್ನ ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
1: ಸಾಮಾನ್ಯ ಮನುಷ್ಯರು ಏನ್ ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು ಸೇವನೆ
2: ಮಾಡಬಹುದು.
1: ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು 3 ಹೊತ್ತು ಕೂಡ ಅಂತದ್ದು, ವಾರಗಟ್ಟಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನ ಉಂಟು ಮಾಡುತ್ತೆ?
2: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು 1-2 ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂತದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೆ ಈಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
1: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂತ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿದಿರುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ
2: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಅವರು ಸೇವಿಸಬಹುದು.
1: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋಂಥದ್ದನ್ನು ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ
2: ನಾವು ನೋಡ್ತೀವಿ. ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಿಂದ್ರೆ ಸೇವಿಸಬೇಕು.
1: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೆ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೂಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
2: ಎರಡನ್ನು ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನು ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
1: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರ್ಬೇಕು?
2: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ, ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ ಒಂದು 3 ತಿಂಗಳು ಏನಾಗಿರುತ್ತೆ ಅಂದ್ರೆ ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾನು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸ ಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ, ಆದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
1: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಷ್ಟೇ ವಿಶ್ರಾಂತಿಯ ಅಥವಾ ಏನು ವಿಶ್ರಾಂತಿ ಅಂತ?
2: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ. ಅದು ನಿದ್ರೆ ರೂಪದಲ್ಲಿ ಇರ್ಬೋದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರ್ಬೋದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ, ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶಲಿ ನೋಡೋ ಹಾಗೆ ಹೆರಿಗೆ ಆದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ, ಅವ್ರನ್ನು ಕೂಡ ಅವ್ರು ಮಾತಾಡ್ಸಂತದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಎಮೋಷನಲಿ ತುಂಬಾನೇ ಅವರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
1: ರೆಸ್ಟ್ ಅಂದ್ರೆ ಸುಮ್ಮನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ಒಂದು ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
2: ಮತ್ತೆ ತಾಯಿ ಮಗು ಒಂದು ಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ ಅವರನ್ನ ನಡುವಿನ ಒಂದು ಬಾಂಧವ್ಯನೂ ಕೂಡ ಚೆನ್ನಾಗಾಗುತ್ತೆ.
1: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
2: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ, ಮತ್ತೆ ಸಿಸೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರ್ಬೋದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂಥದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂಥದ್ದು ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂತ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
1: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ. ಅವರು ಏನೆಲ್ಲ ಜಾಗ್ರತೆಯನ್ನ ವಹಿಸಿ ಎಂತಹ ವ್ಯಾಯಾಮಗಳನ್ನ ಆಯ್ಕೆ ಮಾಡ್ಕೋಬೇಕು?
2: ಅದೇ 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವ್ರಿಗೆ ನೋವಿಲ್ಲದೆ ರೀತಿಯಲ್ಲಿ ನೋಡಿಕೊಂಡು, ತೀರಾ ಎಕ್ಸರ್ಷನ್ ಅಂತ ಆಗಬಾರ್ದು, ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬಹುದು. ಸೊ ಅದರಿಂದ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
1: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
2: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫು, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂತ ಹಿರಿಯರು. ಆತರ ಮಾಡೋ ಅವಶ್ಯಕತೆ ಇಲ್ಲ, ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕೆ ಅನುಗುಣವಾಗಿ ಅವರು ಉಡುಪನ್ನ ಧರಿಸಬೇಕು.
1: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ್ಯಾವಾಗ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು?
2: ಸಾಮಾನ್ಯವಾಗಿ ಹೆರಿಗೆಯಾದ ಒಂದು ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ, ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರು ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ, ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ, ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ, ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ ಒಂದು ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ 6 ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು, ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದಿರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲಕಾಲದ ನಂತರ, ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ, ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವ್ದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ.
1: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂ ನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶವನ್ನು ಅವರು ಪಡೆದುಕೊಳ್ಬೇಕಾಗುತ್ತೆ?
2: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂಥ ಆಹಾರ ಸೇವನೆಯನ್ನು, ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರವನ್ನ, ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಆವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
1: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದ್ರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಸರಿಯಾ ತಪ್ಪು?
2: ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 ಮಿಲಿಗ್ರಾಮ್ಸ್ ಅಷ್ಟು ಐರನ್, ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ. 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ, ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ.
1: ಇನ್ನು ಪ್ರಸವದ ನಂತರ ಎದೆ ಹಾಲು ಉಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದರ ಬಗ್ಗೆ ತಾವೇನ್ ಹೇಳಿ?
2: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೆ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರದು, ಅದನ್ನ ಚೆಲ್ಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನೋ ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತಹ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ, ಅಯ್ಯೋ ನಮಗ್ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಂದಿರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ 1 10-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗತ್ತೆ. ಮತ್ತೆ ವಾತಾವರಣನೂ ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು, ಏಕಾಂತದಲ್ಲಿ ಎದೆ ಹಾಲನ್ನ ಅವರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿಯಂದ್ರೂ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರು ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ, ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ, ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ. ಗಂಟೆಗಳಿಗೊಮ್ಮೆ ಕೇಳಬಹುದು, ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗ್ಬಹುದು.
1: ಇತ್ತೀಚೆಗೆ ಒಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ?
2: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶ್ವಲಿ ಏನು ಅಂತಂದ್ರೆ, ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೆ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು ಆತರ ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು
1: ಹೆಚ್ಚು
2: ಸೂಕ್ತ ಅಂತ ಅನ್ಸುತ್ತೆ.
1: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು, ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನು ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
2: ಇದು ಏನು ಅಂತಂದ್ರೆ, ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ, ಯೂಶ್ವಲಿ ಎದೆ ಹಾಲು ಉಣಿಸುವಂತ ಎಲ್ಲ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಗರ್ಭಧರಿಸ್ತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗತ್ತೆ. ಮೊದಲನೇ ಮಗುವಿಗೂ ಮತ್ತೆ ಎರಡನೇ ಮಗುವಿಗೂ ಕನಿಷ್ಠ ಒಂದು 3 ವರ್ಷಗಳ ಅಂತರವನ್ನ ಅವರು ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಅವಳು ಸಹಜ ಸ್ಥಿತಿಗೆ ಮರಳಲು, ಅವಳು ಆರೋಗ್ಯವಂತ ಒಂದು ತಾಯಿಯಾಗಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದ್ರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲಿನ ಮಗುವಿನ ಪಾಲನೆಗೆ ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭಧರಿಸಿದ್ದೆ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರ್ಬೋದು, ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡತ್ತೆ, ಮತ್ತೆ ರಕ್ತಹೀನತೆಯೂ ಕೂಡ.

0: ಆಗಿರ್ಬೋದು. ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂತ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದರೂ ಒಂದು ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರ್ತಕ್ಕಂಥ ಸಾಧನ. ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ ಹೆರಿಗೆ ಆದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು. ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಏನಂದ್ರೆ ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ ಅವರು ಆಸ್ಪತ್ರೆ ಭೇಟಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ ಟೀ ಅನ್ನ ಅವರು ಅಳವಡಿಸಿಕೊಳ್ಬಹುದು. ಆದ್ರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ ಟೀ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ ಎಷ್ಟು ವರ್ಷಗಳ ಅಂತರ ಬೇಕೋ ಅಷ್ಟು ವರ್ಷಗಳ ಕಾಪರ್ ಟೀ ಅನ್ನ ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭ ಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸಿದ ಇಮಿಡಿಯೇಟ್ ಆಗಿ ಅವರು ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ ಟೀ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್ ಅದನ್ನ ಹಾಕಿಸ್ಕೊಂಡಿದ್ರಿಂದ ನಾನು ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್ ಮೇಡಮ್ ಅದನ್ನ ಹಾಕಿಸ್ಕೊಂಡಿರೋದ್ರಿಂದ ನಾನು ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕಾಪರ್ ಟೀಯಿಂದನೇ ಅನ್ನೋದು ಒಂದು ಭಾವನೆ ನಮ್ಮ ಸಮಾಜದಲ್ಲಿ ಇದೆ. ಕೆಲವೊಂದು ಹೆಂಗೆ ಅಂದ್ರೆ ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ, ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದೆಯಾ ಅಂತನೋ ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯನ್ನು ಕೂಡ ಅವ್ರಿಗೆ ಇರೋದಿಲ್ಲ. ಯಾವ್ದಾದ್ರೂ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗುತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು, ಇದನ್ನ ಅವರು ಅಳವಡಿಸ್ಕೊಳ್ಬಹುದು. ಅದು ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳೋ ಆದಾಗ ಏನಾಗುತ್ತೆ ಅಂದ್ರೆ ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ನ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ನ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್ ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದ್ರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ ಅಂತ ಒಂದು ಆಪರೇಷನ್ ಇರುತ್ತೆ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವ್ರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತಾನು, ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವರಿಗೆ ಅಡ್ಡ ಪರಿಣಾಮಗಳಿರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
1: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ?
0: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ. ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು. ಜೊತೆಗೆ ಕುಟುಂಬದವರು ಕೂಡ, ಜೊತೆಯಲ್ಲಿರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡಬೇಕು. ಆ ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರಿರ್ಬೋದು ಅಥವಾ ಮನೆಯವರಿರ್ಬೋದು, ಆರೈಕೆಯ ಜವಾಬ್ದಾರಿಯನ್ನ ಅವರು ಹಂಚ್ಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು, ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವ್ರು ಕರ್ಕೊಂಡು ಹೋಗೋದಿಲ್ಲ. ಬೇರೆ ಬೇರೆ ಸೋಂಕಾಗಿದೆ ಅಂತಾನೋ, ಇನ್ನೇನೋ ಆಗಿದೆ ಅಂತಾನೋ, ಇನ್ನೇನೋ ಮಾಡಿಸುವಂತದ್ದನ್ನ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನು ಕಾಣಬಹುದು. ಮತ್ತೆ ನನ್ನ ಫೋನ್ ನಂಬರ್ 9343-99-5917. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ.
0: 9343-99-5917.
1: ಒಳ್ಳೆಯದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್ ಎಂಎನ್.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಪಿಎಂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ AIF, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನ ಸಹಾಯ ಯೋಜನೆ. 2020-2029 ಹತ್ತು ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOs, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಸ್ಟಾರ್ಟ್ಅಪ್ಗಳಿಗೆ 2.5 ಕೋಟಿವರೆಗೆ %3 ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020 ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಒಂದು ಯೋಜನೆ. ಉತ್ಪಾದಕತೆಯನ್ನು ಸುಧಾರಿಸುವಂಥದ್ದು, ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ ಹಲವು ಪ್ರೋತ್ಸಾಹಗಳನ್ನು ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆಯಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನು ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆಯ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನು ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದರೆ ಹಸಿರುಮನೆ ಕೃಷಿ, ಈ ಥರ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ ಉತ್ತೇಜನವನ್ನು ಕೊಡುತ್ತೆ. ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಧ್ಯವಾಗುವ ಸಮುದಾಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. ಪಿಎಂ ಕುಸುಮ್ ಘಟಕ ಎ ಸಂಯೋಜನೆಯಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯ ಇರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ದರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಮಾತ್ರ ಅರ್ಹವಾಗಿರೋದಿಲ್ಲ. ಅವುಗಳನ್ನು ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿಗಳು ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ OTPಯನ್ನು ಪಡಿಬೇಕು. OTPಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ IDಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ DPR ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನು ಆರಿಸಿಕೊಳ್ಳಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು ರೈತರ ಯೋಜನೆಯ ಕಾರ್ಯಸಾಧ್ಯತಾ ವರದಿ

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈ ಮಧ್ಯಾಹ್ನ 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯ

0: ನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ್ರ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ, ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡ 20-100 ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರೀ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ ₹3 ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು, ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ ₹3 ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADAಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ ಪರೀಕ್ಷೆ

0: ಸಬಲೀಕರಣ ಮತ್ತು ಪ್ರಾಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28 ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕರಿಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949 ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21 ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಪಕ್ಕದ ಮನೆ ಹುಡುಗಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ತೌಡೂರ್ ಕೇಶವ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜೇಶ್ ರಾಮನಾಥ್.

0: ಪರೀಕ್ಷಾ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
3: ಸತ್ಯಭಾಮೆಯ ಕಟಕಿಯ ನುಡಿಗೆ ಉತ್ತರವಾಗಿ ದ್ರೌಪದಿ ಹೇಳುತ್ತಿದ್ದಾಳೆ, ಕಾರುಣ್ಯ ನಿಧಿಯಾದ ಶ್ರೀಕೃಷ್ಣನನ್ನು ನಾನು ಒಲಿಸಿಕೊಳ್ಳದಿದ್ದಲ್ಲಿ ಕೌರವರ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ತಡೆಯುವವರು ತಾನೇ ಯಾರಿದ್ದರು? ಸ್ವಾಮಿ ಶ್ರೀಕೃಷ್ಣನೇ ಕಾಪಾಡಿದವನು. ಇರಲಿ, ವ್ರತಸಿದ್ಧಿಗಾಗಿ ನಾರದ ಮಹರ್ಷಿಗಳಿಗೆ ಪತಿಯನ್ನೇ ದಾನ ಕೊಟ್ಟ ಸಾಧ್ವಿಮಣಿ ನೀನು, ಹಾಗಾಗಿ ನಿನಗೆ ಒಡೆಯರಾದರೂ ಯಾರಿದ್ದಾರೆ? ಈ ರುಕ್ಮಿಣೀನಾಥನು ಅನಾಥರಿಗೆ ಗತಿ ತಾನೇ ಎಂದು ನಗುತ್ತಲೇ ಉತ್ತರವನ್ನು ಕೊಡುತ್ತಿದ್ದಾಳೆ.

ದ್ರೌಪದಿ ಹಾಗೂ ಸತ್ಯಭಾಮಾದೇವಿಯರ ಮಾತು ಇನ್ನೆತ್ತ ತಿರುಗುತ್ತಿತ್ತೋ ಅಷ್ಟರಲ್ಲಿ ಶ್ರೀಕೃಷ್ಣನ ಆಣತಿಯಂತೆ ಯಜ್ಞಾಶ್ವವನ್ನು ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಯಜ್ಞಾಶ್ವ ಅಂದಿನ ವಿಶೇಷ ಆಕರ್ಷಣೆ. ಬಹು ರಮ್ಯವಾಗಿ ಅನೇಕ ಲಕ್ಷಣಗಳಿಂದ ಕೂಡಿದ್ದ ಯಜ್ಞಾಶ್ವವನ್ನು ತಂದು ನಿಲ್ಲಿಸಲು ಧರ್ಮರಾಜ ಅಪ್ಪಣೆ ಇತ್ತಿದ್ದಾನೆ. ಗಂಧ ಪುಷ್ಪಾಕ್ಷತೆಗಳಿಂದ ವಸ್ತ್ರಾಭರಣಗಳಿಂದ ಶೋಭಿಸುತ್ತಿದ್ದ ಆ ಕುದುರೆಯನ್ನು ಆಶ್ಚರ್ಯದಿಂದ ಎಲ್ಲರೂ ನೋಡುತ್ತಿದ್ದಾರೆ.

ಈ ರೀತಿಯಾಗಿ ಎಲ್ಲರೂ ಯಜ್ಞಾಶ್ವವನ್ನು ಮುತ್ತಿಕೊಂಡು ನೋಡುತ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ್ದು ನಡೆದು ಹೋಯಿತು. ಆ ಸಮಯದಲ್ಲಿ ಸಾಲ್ವನೆಂಬ ದಾನವನ ತಮ್ಮನಾದ ಅನುಸಾಲ್ವನೆಂಬುವನು ಶ್ರೀಕೃಷ್ಣನೊಂದಿಗಿನ ಪೂರ್ವ ವೈರದಿಂದ ಆ ಕುದುರೆಯನ್ನು ಮೋಸದಿಂದ ಹೊತ್ತೊಯ್ದು ಅದರ ರಕ್ಷಣೆಗೆ ತನ್ನ ಸೇನೆಯನ್ನು ಹದ್ದಿನ ಆಕಾರದಲ್ಲಿ ನಿಲ್ಲಿಸಿ ಮುಂದೆ ತಾನೇ ನಿಂತು ಸುಧಾರನೆಂಬ ಆಪ್ತ ಮಂತ್ರಿಯನ್ನು ಕುರಿತು ಹೀಗೆ ಹೇಳುತ್ತಾನೆ.

ಸುಧಾರನೆಂಬ ಆಪ್ತ ಮಂತ್ರಿಯೊಂದಿಗೆ ಅನುಸಾಲ್ವ ಹೇಳುತ್ತಿದ್ದಾನೆ, ನಮ್ಮ ಅಣ್ಣನಾದ ಸಾಲ್ವ ಭೂಪಾಲನನ್ನು ಕೊಂದು ನಮ್ಮ ಶೋಭನಗರವನ್ನು ಹಾಳು ಮಾಡಿದ ಆ ಬೆಣ್ಣೆ ಕಳ್ಳನ ಕೊಬ್ಬಿದ ಹೊಟ್ಟೆಯಲ್ಲಿ ಹೊಸ ಸುಣ್ಣವನ್ನು ಸುರಿದು ನೀರರಿಯುತ್ತೇನೆ. ಯಾದವರು ಹಾಗೂ ಪಾಂಡವರನ್ನು ಯುದ್ಧದಲ್ಲಿ ಘಾಸಿ ಮಾಡುತ್ತೇನೆ. ಶತ್ರುವಾದವನು ನನ್ನ ಮುಂದೆ ಸುಳಿದು ಉಳಿಯುವುದುಂಟೆ ಎಂದು ಜಂಬದಿಂದ ಹೇಳುತ್ತಿದ್ದಾನೆ.

ಬರುತ್ತಿರುವ ಸೈನಿಕರಿಗೆ ಹುರಿದುಂಬಿಸುತ್ತ ಮಾತನಾಡುತ್ತಿದ್ದಾನೆ ಅನುಸಾಲ್ವ. ಇಂದು ಈ ಯುದ್ಧದಲ್ಲಿ ಕೃಷ್ಣನೊಂದಿಗೆ ಯುದ್ಧ ಮಾಡದವನು ನನ್ನ ಶತ್ರು, ಅವರೊಂದಿಗೆ ಸೆಣಸುವವನೇ ನನ್ನ ಪರಮಾಪ್ತ. ಈ ದಿನ ಈ ಗೊಲ್ಲನೊಂದಿಗಿನ ಯುದ್ಧದಲ್ಲಿ ನನ್ನ ಜತೆಯಲ್ಲಿ ಸಹಾಯಕರಾಗಿ ನಿಲ್ಲುವವರಿಗೆ ಸಕಲ ಸಂಪತ್ತನ್ನು ನೀಡುತ್ತೇನೆ. ಒಂದು ವೇಳೆ ಅವರು ಹಿಂದೆ ಅನ್ಯಾಯವೆಸಗಿದ್ದರೂ ಅವರಿಗೆ ಕ್ಷಮೆ ಸಲ್ಲುತ್ತದೆ. ವೀರರಾಗಿ ಹೋರಾಡೋಣ, ಬನ್ನಿ ಎಂದು ಕರೆ ನೀಡುತ್ತಿದ್ದಾನೆ.

0: ಈ ರೀತಿಯಾಗಿ ತನ್ನ ಸೈನಿಕರನ್ನು ಹುರಿದುಂಬಿಸುತ್ತಿದ್ದಾನೆ ಅನುಸಾಲ್ವ. ಈ ರೀತಿ ಸೊಕ್ಕಿನಿಂದ ಅನುಸಾಲ್ವನು ಹೇಳಿದ ಮಾತುಗಳನ್ನು ಸುಧಾರನು ಸೇನೆಯಲ್ಲಿ ಡಂಗುರ ಸಾರಿಸಿದ್ದಾನೆ. ಪ್ರಳಯ ಕಾಲದ ಮೋಡಗಳಿಂದ ಹೊರಟ ಗುಡುಗು ಸಿಡಿದುಗಳ ಗರ್ಜನೆಯಂತೆ ಅನುಸಾಲ್ವನ ಸೇನೆಯ ವಾದ್ಯಘೋಷವು ಮೊಳಗುತ್ತಿದೆ.
1: ಇತ್ತಲಡಗಾಯ್ದು ಮೋಸದೊಳಾತುರಂಗಮವನು ಅತ್ತಲನು ಸಾಲ್ವ ನೆಳೆದುಯ್ದ ಭರಗೆ

ಅನುಸಾಲ್ವನು ಕುದುರೆಯನ್ನು ಒಯ್ದ ಭರಕ್ಕೆ ಅಲ್ಲಿದ್ದ ಸ್ತ್ರೀಯರು ಚಲ್ಲಾಪಿಲ್ಲಿಯಾದರು. ಮುನಿಗಳು ಹೆದರಿದರು. ಜನರೆಲ್ಲರೂ ತಲ್ಲಣಿಸಿದರು. ಧರ್ಮಜನು ಇದೇನು ಎಂದು ಚಿಂತಿಸುತ್ತಿದ್ದನು. ಉಳಿದವರು ಈ ಅದ್ಭುತ ಎಲ್ಲಿಯದು ಎಂದು ಬೆರಗಾದರು. ಶ್ರೀಕೃಷ್ಣನು ತಲೆದೂಗಿ ತನ್ನ ಪಟುಭಟರಿಗೆ ಹೀಗೆಂದು ಹೇಳುತ್ತಿದ್ದಾನೆ,

0: ಈ ಕುದುರೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವವನು ಇವನು ಸಾಲ್ವನ ತಮ್ಮ ಅನುಸಾಲ್ವ. ನಾವು ಸಾಲ್ವನನ್ನು ಸಂಹರಿಸಿದೆವೆಂಬ ಕೋಪಕ್ಕೆ ತನ್ನ ಶಕ್ತಿಯನ್ನು ತೋರಿಸಲೆಂದು ಅತಿ ಬಲಿಷ್ಠವಾದ ಸೈನ್ಯದೊಡನೆ ಪರರಾಜ್ಯಕ್ಕೆ ಭಯವಿಲ್ಲದೆ ಬಂದು ನಮ್ಮ ಕುದುರೆಯನ್ನು ಹಿಡಿದಿದ್ದಾನೆ. ನಾವು ಪರಾಕ್ರಮಿಗಳೆಂಬ ಮಾತು ಇನ್ನು ಸಲ್ಲದು, ಭಲೇ ದಾನವ ಎಂದು ಶ್ರೀಕೃಷ್ಣನು ಅನುಸಾಲ್ವನನ್ನು ಹೊಗಳುತ್ತಿದ್ದಾನೆ.
1: ಆರೀತ ನಂ ಗೆಲ್ದು ಕುದುರೆಯಂ ಬಿಡಿಸಿದ ವೀರರು

0: ಕೊನುಸಾಲ್ವನನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಬರುವಂತಹ ವೀರರು ಯಾರಿದ್ದಾರೆ? ಅವರಿಗೆ ಇದೋ ವೀಳೆಯ ಪ್ರತಿಜ್ಞೆಯನ್ನು ಪೂರೈಸಬಲ್ಲ ವೀರರು ಈ ವೀಳೆಯವನ್ನು ಹಿಡಿಯಲಿ ಎಂದು ಶ್ರೀಕೃಷ್ಣನು ಹೇಳಲು ವೀರರು ಅಂಜಿ ಸುಮ್ಮನಾದರು. ಆಗ ಪ್ರದ್ಯುಮ್ನ, ಈ ಕುದುರೆಯನ್ನು ನಾನು ತಂದು ಕೊಡದಿದ್ದರೆ ನನಗೆ ವೃಷಲೀರಮಣನ ಗತಿ ಬರಲಿ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾ ವೀಳೆಯವನ್ನು ಪಡೆದು ಯುದ್ಧಕ್ಕೆ ಹೊರಟಿದ್ದಾನೆ.
1: ಬಳಿಕ ವೃಷಕೇತು ಕರಟ ಧ್ವಜನ

0: ನಂತರ ಕರ್ಣನ ಮಗನಾದ ವೃಷಕೇತು ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ದೇವ, ಈ ಯುದ್ಧದಲ್ಲಿ ಅನುಸಾಲ್ವನನ್ನು ಗೆದ್ದು ಆತನನ್ನು ನಿಮ್ಮ ಪಾದಗಳಿಗೆ ಒಪ್ಪಿಸುತ್ತೇನೆ, ಹಾಗೆ ಮಾಡದಿದ್ದಲ್ಲಿ ಬ್ರಹ್ಮಹತ್ಯಾ ದೋಷ ನನಗೆ ಬರಲಿ ಎಂದು ಹೇಳಿ ವೀಳೆಯಕ್ಕೆ ಕೈಯೊಡ್ಡಿದ್ದಾನೆ. ಅವನನ್ನು ಕಂಡು ಬಹು ಪ್ರೇಮದಿಂದ ಪರಮಾತ್ಮ ಆತನನ್ನು ತೊಬ್ಬಿ ಅವನಿಗೆ ವೀಳೆಯವನ್ನು ಕೊಟ್ಟು ಕಳುಹಿಸಿಕೊಡುತ್ತಿದ್ದಾನೆ.
1: ಸದ್

ಯೋಗಿಗಳ ವಿಜಯವನ್ನು ಸಾರುವ ಮೀನಧ್ವಜವನ್ನು ತನ್ನ ರಥಕ್ಕೆ ಅಳವಡಿಸಿದ್ದಾನೆ. ವಿದ್ಯುತ್ ವೇಗದಲ್ಲಿ ಚಲಿಸಬಲ್ಲ ಕುದುರೆಗಳನ್ನು ಹೂಡಿಕೊಂಡು ಸೂರ್ಯರಶ್ಮಿಯನ್ನು ಹೀಗಳೆಯುವ ಮಣಿಕಚಿತವಾದ ರಥವನ್ನು ಸಾರಥಿಯು ತಂದು ನಿಲ್ಲಿಸಲು ಮನ್ಮಥನು ಆ ರಥದಲ್ಲಿ ಏರಿದ್ದಾನೆ. ಬಿಲ್ಲು ಬಾಣಗಳನ್ನು ಹಿಡಿದು ಒಮ್ಮೆ ಶಿಂಜಿನಿಯನ್ನೆಳೆದು ನೋಡಿ ನಂತರ ಯುದ್ಧಕ್ಕೆ ಹೊರಟಿದ್ದಾನೆ ಪ್ರದ್ಯುಮ್ನ.

ಪ್ರದ್ಯುಮ್ನನನ್ನು ನೋಡಿ ಅನುಸ ಅಲ್ವಾ, ಈತ ಕೃಷ್ಣನಂತೆಯೇ ಕಂಡರೂ ಕೃಷ್ಣನಲ್ಲ, ಗರುಡಧ್ವಜವಿಲ್ಲ ಮೀನಧ್ವಜವಿದೆ, ಆದ್ದರಿಂದ ಇವನು ಅವನ ಮಗನಿರಬಹುದು, ಇವನನ್ನು ನಾನೇ ವಿಚಾರಿಸಿಕೊಳ್ಳುತ್ತೇನೆ ಎಂದು ಸೇನೆಯನ್ನು ಹಿಂದಕ್ಕೆ ಸರಿಯಲು ಹೇಳಿ ತಾನೇ ಪ್ರದ್ಯುಮ್ನನ್ನು ತಡೆದಿದ್ದಾನೆ. ಪ್ರದ್ಯುಮ್ನಾದರೂ ತನ್ನ ಬಿಲ್ಲಿಗೆ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ ಪ್ರಖ್ಯಾತ ಪಂಚಬಾಣಗಳನ್ನು ಹೂಡಿ ಪ್ರಯೋಗಿಸಿದ್ದಾನೆ ಅನುಸಾಲವನ ಮೇಲೆ.

ಪಂಚಬಾಣಗಳನ್ನು ಪ್ರಯೋಗಿಸಿದ ಪ್ರದ್ಯುಮ್ನನನ್ನು ಕಂಡು ಅನುಸಾಲ್ವ ಹಾಸ್ಯ ಮಾಡುತ್ತಾ ಹೇಳುತ್ತಿದ್ದಾನೆ, ಪ್ರಸಿದ್ಧ ಪಂಚಬಾಣಗಳನ್ನು ನಮ್ಮ ಮೇಲೆ ಪ್ರಯೋಗಿಸುತ್ತಿರುವೆ, ನಾವು ಇಂದ್ರಿಯ ನಿಗ್ರಹಿಗಳಲ್ಲ ವಿರಹಿಗಳೂ ಅಲ್ಲ, ಹಾಗಿರುವಾಗ ನಮ್ಮ ಮೇಲೆ ಅರವಿಂದವೇ ಮೊದಲಾದ ಪಂಚಬಾಣಗಳನ್ನು ಏಕೆ ಪ್ರಯೋಗಿಸುತ್ತಿರುವೆ? ಯುದ್ಧದಲ್ಲಿ ನಮ್ಮ ಬಳಿ ಕಬ್ಬಿನ ಬಿಲ್ಲು, ದುಂಬಿಯ ಹೆಲೆ, ಹೂವಿನ ಬಾಣಗಳು ಯಾವುದೂ ಇಲ್ಲ, ಆದರೆ ಈ ನಮ್ಮ ಬಾಣದ ರುಚಿಯನ್ನು ನೋಡು ಎಂದು ಹೇಳಿ ಅನುಸಾಲ್ವನು ತೀಕ್ಷ್ಣವಾದ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ದಾನೆ.

0: ಬಂದು ಹರಿಯೊದೆದನು ಎಡಗಾಲ್ ದುದಿಯೊಳು
1: ಜನಮೇಜಯ ಮಹಾರಾಜ. ಅನುಸಾಲ್ವನ ತೀಕ್ಷ್ಣವಾದ ಬಾಣವು ಪ್ರದ್ಯುಮ್ನನ ಎದೆಯನ್ನು ಭೇದಿಸಲು ಆತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಕೂಡಲೇ ಸಾರಥಿ ರಸವನ್ನು ತಿರುಗಿಸಿ ಕೃಷ್ಣನ ಬಳಿಗೆ ತರುತ್ತಾನೆ. ಪೆಟ್ಟು ತಿಂದ ಮಗನನ್ನು ಕಂಡು ಕೃಷ್ಣ ಮಹಾಪರಾಕ್ರಮದಿಂದ ಹೋರಾಡಿ ಶತ್ರು ನಿಗ್ರಹವನ್ನು ಮಾಡುತ್ತೇನೆಂದು ಯೋಚಿಸಿದರೆ ಹೇಡಿಯಂತೆ ಪೆಟ್ಟು ತಿಂದು ಬಂದಿದ್ದೀಯೇ ಈ ನನ್ನ ಮಗನೇ. ಛೇ.

ಕೃಷ್ಣನಿಗೆ ಮಗನ ಮೇಲಿನ ಸಿಟ್ಟು ಹೆಚ್ಚುತ್ತಾ ಹೋಯಿತು. ಆತ ಕೋಪದಿಂದ ಹೇಳುತ್ತಿದ್ದಾನೆ, ನಾಚಿಕೆ ಇಲ್ಲದೆ ದ್ವಾರಾವತಿಯ ನಾರಿಯರ ಮುಂದೆ ಹೇಗೆ ಹೊಗಳು ಸಾಧ್ಯ? ಕಾಡಿಗೆ ಹೋಗೆಂದರೆ ಅಲ್ಲಿನ ಋಷಿಗಳಿಗೆ ನೀನು ವಿರೋಧಿ. ಎಲ್ಲಿಗೆ ಹೋದರೂ ನಿನ್ನನ್ನು ವಿಷಮ ವಿರಹಿತ ಎಂದು ದೂರ ಮಾಡುತ್ತಾರೆ. ಇನ್ನು ನಿನಗೆ ಆಶ್ರಯ ಕೊಡುವವರು ಯಾರಿದ್ದಾರೆ? ನಿನ್ನ ಬೀಗನಾದ ಬಾಣಾಸುರನ ಬಳಿಗೆ ಹೋಗೋಣವೆಂದರೆ ಅಲ್ಲಿ ನಿನ್ನ ಕಡುವೈರಿ ಶಿವನಿದ್ದಾನಲ್ಲ, ಇನ್ನು ನಿನಗೆ ಅನಂಗತ್ವವೇ ಗತಿ ಎಂದು ಹೇಳಿ ಮಗನನ್ನು ಜರಿಯುತ್ತಿದ್ದಾನೆ ಶ್ರೀಹರಿ.

ಕೃಷ್ಣ ಪ್ರದ್ಯುಮ್ನನ್ನು ಒದೆಯರು ಅದನ್ನು ಸಹಿಸದೆ ಭೀಮಸೇನ ಪಕ್ಕಕ್ಕೆ ಬಂದು ನಿಂತು ಹೇಳುತ್ತಿದ್ದಾನೆ, ಸೋತು ಬಂದ ಮಗನಿಗೆ ಕಾಲಿನಿಂದ ಒದೆಯಲುಂಟೆ ಕೃಷ್ಣ, ಈತನೇನು ಸೋತೇ ಮರಳಿದ್ದಾನೇನು, ಅಕಸ್ಮಾತ್ತಾಗಿ ಪ್ರಜ್ಞೆ ತಪ್ಪಿದೆ ಅಷ್ಟೇ. ಇರಲಿ, ಕರ್ಣನ ಮಗ ವೃಷಕೇತುವಿಗೆ ಸಹಾಯಕರಾಗಿ ಯಾರನ್ನಾದರೂ ಕಳುಹಬೇಡವೇ ಎಂದು ಭೀಮನು ಕೇಳಲು, ನೀನೇ ಹೋಗಿ ಸಹಾಯವನ್ನು ಮಾಡು ಎಂದು ಕೃಷ್ಣ ಅಪ್ಪಣೆಯನ್ನಿತ್ತಿದ್ದಾನೆ. ಅದರಂತೆ ಶ್ರೀಹರಿಯಿಂದ ಅಪ್ಪಣೆ ಪಡೆದು ಭೀಮಸೇನನು ಗೆಲ್ಲುವ ತವಕದಿಂದ ಸಿಂಹನಾದ ಮಾಡುತ್ತಾ ಬಿಲ್ಲುಬಾಣಗಳನ್ನು ಹಿಡಿದು ಯುದ್ಧಕ್ಕಾಗಿ ಬರುತ್ತಿದ್ದಾನೆ.

0: ತನಗೆ ಸಹಾಯ ಮಾಡಲು ಬಂದ ಭೀಮಸೇನನನ್ನು ಕಂಡು ವೃಷಕೇತು ನಗುತ್ತಾ ಹೇಳುತ್ತಿದ್ದಾನೆ, ಚಿಕ್ಕಪ್ಪ, ಮಕ್ಕಳು ಬಯಸಿದ ಹೆಣ್ಣಿಗೆ ತಂದೆ ಆಸೆ ಪಡುವುದು ಈ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇದು ನನ್ನ ಮೀಸಲಿನ ಯುದ್ಧ, ಇದಕ್ಕೆ ನೀವು ಆಸೆಪಟ್ಟು ಬರುವುದುಂಟೆ ಎಂದು ಪ್ರಶ್ನಿಸಿದಾಗ ಭೀಮ, ಮಕ್ಕಳು ಆಸೆಪಟ್ಟ ವಸ್ತು ಸುಲಭವಾಗಿ ಸಿಗುವಂತೆ ಮಾಡುವುದು ತಂದೆಯ ಕರ್ತವ್ಯ ತಾನೆ, ನಾನು ನಿನಗೆ ಸಹಾಯಕನಾಗಿ ಬಂದಿದ್ದೇನೆ ಎಂದು ಉತ್ತರಿಸಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್

0: ಬಂಗಾಳದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇಲ್ಲಿ ಎಸ್ ಐ ಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿದೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡ್ಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಎಸ್ ಐ ಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇ ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೀವಿ.
1: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ. ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು, ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು, ಶಾಸಕ KS ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡುಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡುಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಸಮಯ ಸರಿಯಾಗಿ 2:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
6: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ರು ಆಫ್ರಿಕಾ ಕೆಲಸ ನೋಡ್ಕೊ ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಶರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು. ಆದರೆ ಏನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೇಪಾಳ ಭಾರತೀಯರು ಇವ್ರಿಗೆ ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನಾ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ವು ಅಂತ ಗಾಂಧೀಜಿ ವಿಚಾರ ಮಾಡಿದರು. ಈ ಉಡುಗೊರೆಗಳನ್ನು ತಗೊಳ್ಳೋಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳ್ಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ. ಇವ್ರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಗಾರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ. ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳೋ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನನ್ನ ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನ ಸಿದ್ಧ ಮಾಡ್ತಾ ಇದ್ದೀನಿ. ಸೇವೆಯ ಪ್ರತಿಫಲ ಸೇವೆನೇ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ. ನಾನು ಬಹಳ ಬೇಗ ಜೀವನ ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋದು ನಮಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರುಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನ ಗಾಂಧಿ ಬಂದರು. ಮಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನ

ಅದಕ್ಕಾಗಿ ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ಪಾರ್ಸಿ ರುಸ್ತುಂಜಿ ಅವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದ್ರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದರು. ಹೆಂಡತಿನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗ್ಬೋದು, ಮಕ್ಕಳನ್ನ ಒಪ್ಪಿಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು, ನಮ್ಮ ಬೆಲೆ ಬಾಳೋಂಥ ವಸ್ತುಗೆ ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು, ನೀವು ಪುಸಲಾಯಿಸಿದರೆ ನಿಮ್ಮ ತಾಳ ಕುಣಿತಾರೆ ಅವರು, ಆದರೆ ಅವುಗಳನ್ನು ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೆಂಗೆ, ಅವು ಬೇಕೇ ಬೇಕು, ನಾಳೆ ಏನಾಗುತ್ತೋ ಬಲ್ಲವರು ಯಾರು, ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾನು ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು, ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ, ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗಿಷ್ಟ ಇಲ್ಲಲ್ಲ, ಅವ್ರು ವಯಸ್ಸಾದ ನಂತರ ಅವ್ರ ಪಾಡನ್ನು ಅವ್ರು ನೋಡ್ಕೋತಾರೆ. ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ, ಹಾಗೂ ಒಡವುಗಳು ಕೂಡಲೇ ಬೇಕಾದ ನಾನಿದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬಾ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ, ಈಗಲೇ ನನ್ನ ಒಡವೆಗಳು ಒಂದೂ ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ, ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ, ಅದಲ್ಲ ನನ್ನ ಹಾರದಲ್ಲಿ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು, ಇಲ್ಲ ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ, ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ, ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು, ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ದು, ಆದರೆ ಒಡೆಯವುಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬಾ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು, ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟನ್ನು ತಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ, ಅದು ಕ್ರಮವಾಗಿ ನಡೀತಾ ಇದೆ ಅಂತ. ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು, ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ, ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ, ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಹಡಗಿನಲ್ಲಿ ಭಾರತಕ್ಕೆ ಹೊರಟರು. ದಾರಿಯಲ್ಲಿ ಮಾರಿಷಸ್ ಬಂದರದಲ್ಲಿ ಹಡಗು ನಿಲ್ತಾ ಇತ್ತು. ಅಲ್ಲಿ ಹಡಗು ಸ್ವಲ್ಪ ಹೆಚ್ಚು ಕಾಲ ನಿಲ್ತಿರೋದ್ರಿಂದ ಅಲ್ಲಿ ಇಳಿದು ಮಾರಿಷಸ್ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಒಂದು ದಿವಸ ಅಲ್ಲಿ ಗವರ್ನರ್ ಆಗಿದ್ದಂಥ ಚಾರ್ಲ್ಸ್ ಬ್ರೂಸ್ ಅವರು ಅತಿಥಿಯಾಗಿದ್ದರು. ಭಾರತ ತಲುಪಿದ ಮೇಲೆ ಸ್ವಲ್ಪ ಕಾಲ ದೇಶದಲ್ಲಿ ಸುತ್ತಾಡಿದರು. ಅದು 1901 ಕಾಂಗ್ರೆಸ್ ಮಹಾಸಭೆ ದಿನ್ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾದಲ್ಲಿ ಸೇರ್ತಾ ಇತ್ತು. ಆ ಸಭೆಗೆ ಹೋದರು ಗಾಂಧಿ. ಅವರಿಗೆ ಕಾಂಗ್ರೆಸ್ ಮಹಾಸಭೆಯ ಮೊದಲನೇ ಅನುಭವ. ಇವರು ಮುಂಬಾಯಿಯಿಂದ ಹೋಗುವಾಗ ಸರ್ ಫಿರೋಜ್ ಶಾ ಮೆಹ್ತಾ ಪ್ರಯಾಣ ಮಾಡ್ತಾ ಇದ್ರಲ್ಲ, ಅದೇ ರೈಲು ಗಾಡಿಯಲ್ಲಿ ಪ್ರಯಾಣ ಮಾಡಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಕೆಲವು ವಿಷಯಗಳನ್ನು ಮಾತಾಡಬೇಕಾಗಿತ್ತು. ಅವರು ಅತ್ಯಂತ ರಾಜವೈಭವದಿಂದ ಜೀವನ ನಡೆಸಿದ್ದನ್ನು ಗೊತ್ತಿತ್ತು ಅಂತ ಬರೀತಾರೆ. ಅವರು ತಮಗಾಗಿಯೇ ಒಂದು ವಿಶೇಷ ಗಾಡಿ ಮಾಡಿಕೊಂಡಿದ್ರಂತೆ. ಮಧ್ಯ ಮಾರ್ಗದೊಳಗೆ ಸ್ವಲ್ಪ ಕಾಲ ಅವ್ರ ಗಾಡಿಯಲ್ಲಿ ಕುಳಿತು ಮಾತಾಡಬೇಕು ಅಂತ ಸೂಚನೆ ಇತ್ತು. ಅವರು ಎಷ್ಟು ಚಂದ ದಾಖಲೆ ಮಾಡ್ತಾರೆ ಅದನ್ನಂತ ಮೊದಲೇ ಗೊತ್ತಾಗಿದ್ದ ಸ್ಟೇಷನ್ನಲ್ಲಿ ಅವ್ರ ಗಾಡಿಗೆ ಹೋಗಿ ಅವ್ರನ್ನ ಕಂಡರು. ಅವರೊಂದಿಗೆ ದಿನ್ಶಾ ವಾಚಾ ಮತ್ತು ಸರ್ ಚಿಮನ್ ಲಾಲ್ ಸೆಟಲ್ ವಾರ್ಡ್ ಇವರೆಲ್ಲ ಕೂತಿದ್ರು, ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ರು. ಸರ್ ಫಿರೋಜ್ ಶಾ ಗಾಂಧೀಜಿ ನೋಡಿದ ತಕ್ಷಣ, ಗಾಂಧಿ ನಿಮಗಾಗಿ ನಾನು ಏನು ಮಾಡೋಂಗೆ ಕಾಣಿಸಲ್ಲ, ನೀವು ಹೇಳೋ ನಿರ್ಣಯವನ್ನೇನೋ ಅಂಗೀಕರಿಸ್ತೇವೆ, ಆದರೆ ನಮ್ಮ ದೇಶದಲ್ಲಿಯೇ ನಮ್ಗೆ ಯಾವ ಹಕ್ಕು ಇದ್ದಾವೆ, ನಮ್ಮ ದೇಶದಲ್ಲಿ ನಮಗೆ ಅಧಿಕಾರ ದೊರೆಯುವವರಿಗೆ ವಸಾಹತುಗಳಲ್ಲಿ ನಿಮ್ಮ ಸ್ಥಿತಿ ಉತ್ತಮ ಆಗೋದಿಲ್ಲ ಅನ್ನೋ ನನ್ನ ನಂಬಿಕೆ ಅಂತ ಹೇಳಿಬಿಟ್ರು. ಅದನ್ನು ಕೇಳಿ ಗಾಬರಿ ಆಗಿಬಿಡ್ತು ಗಾಂಧೀಜಿಗೆ. ಸೆಟಲ್ ವಾರ್ಡ್ ಅವರು ಹಂಗೆ ಹೇಳಿಬಿಟ್ರು. ದಿನ್ಶಾರ್ ಅವರು ಇವ್ರನ್ನ ದಯಾದೃಷ್ಟಿಯಿಂದ ನೋಡಿದರು. ಫಿರೋಜ್ ಶಾರನ್ನು ಒಪ್ಪಿಸೋಕೆ ಪ್ರಯತ್ನ ಮಾಡಿದ್ರು ಇವರು, ಆದರೆ ಮುಂಬೈನ ಅನಭಿಷಕ್ತ ರಾಜ ಅವರು ಅವ್ರನ್ನ ಒಪ್ಪಿಸೋದಂದ್ರೆ ಹೇಗೆ ಆಯಿತು, ಸಭೆ ನಿರ್ಣಯ ಆದರೂ ಇಡೀ ಅಂತ ಹೇಳಿ ಅವಕಾಶ ಸಿಕ್ಕದಕ್ಕೆ ತೃಪ್ತಿ ಆಗಬೇಕಾಯಿತು. ಪ್ರೋತ್ಸಾಹ ಕೊಡಬೇಕಂತ ವಾಚ ಹೇಳಿದ್ರಂತೆ, ನಿಮ್ಮ ನಿರ್ಣಯ ಸ್ವಲ್ಪ ತೋರಿಸ್ತೀರಿ ನನಗೆ ಅಂತ ಹೇಳಿ ಹೋದರು. ಅವ್ರು ವಂದಿಸಿ ಮುಂದಿನ ಸೆಷನಲ್ಲಿ ಗಾಂಧಿ ಬೇರೆ ಕಂಪಾರ್ಟ್ಮೆಂಟಿಗೆ ಹೋದರು. ಕಲ್ಕತ್ತಾ ಸೇರಿಕೊಂಡ್ರು. ಅಧ್ಯಕ್ಷರನ್ನ ಸ್ವಾಗತ ಸಮಿತಿಯವರು ವೈಭವದಿಂದ ಅವ್ರ ಬಿಡಾರಕ್ಕೆ ಕರ್ಕೊಂಡು ಹೋದರು.
ನಾನು ಎಲ್ಲಿ ಇಳ್ಕೋಬೇಕು ಅಂತ ಸ್ವಯಂ ಸೇವಕನ ಕೇಳಿದ್ರಂತಿವ್ರು. ಆತ ರಿಪ್ಪನ್ ಕಾಲೇಜಿಗೆ ಕರ್ಕೊಂಡು ಹೋದ. ಅದು ಪ್ರತಿನಿಧಿಗಳ ಬೀಡಾರಾಗಿತ್ತು. ಅದೃಷ್ಟ ಚೆನ್ನಾಗಿತ್ತು ಗಾಂಧೀಜಿದು, ಲೋಕಮಾನ್ಯ ತಿಲಕರು ಅಲ್ಲೇ ಇಳ್ಕೊಂಡಿದ್ರು. ಸಹಜವಾಗಿ ಏನಾಗ್ತಿತ್ತು, ಲೋಕಮಾನ್ಯ ತಿಲಕರು ಎಲ್ಲಿರ್ತಾರೋ ಅಲ್ಲೊಂದು ದರ್ಬಾರ್ ಇದ್ದಂಗೆ ಇರ್ತಿತ್ತಂತೆ. ಅದು ಗಾಂಧಿ ಹೇಳ್ತಾರೆ, ನಾನೇನಾದರೂ ಒಬ್ಬ ಚಿತ್ರಕಾರ ಆಗಿದ್ದರೆ ಹಾಸಿಗೆ ಮೇಲೆ ಅವ್ರು ಕೂತುಕೊಳ್ತಂತೆ ಚಿತ್ರ ಬಿಡಿಸ್ತಾ ಇದ್ದೆ. ಅಸಂಖ್ಯಾತ ಜನರ ಪೈಕಿ ಒಬ್ಬರು ಮಾತ್ರ ನೆನಪಿದ್ದದ್ದು, ಅಮೃತ ಬಜಾರ್ ಪತ್ರಿಕೆ ಸಂಪಾದಕರಾದಂಥ ಬಾಬು ಮೋತಿಲಾಲ್ ಘೋಷ್ರು. ಅವ್ರ ಜೋರಾದ ನಗು ಧ್ವನಿ ಅದು ಮರೆಯೋಗಿರಲಿಲ್ಲ. ಆದ ಬಿಡಾರ ಸ್ಥಿತಿಗತಿಗಳನ್ನು ಕೂರು ಸ್ವಲ್ಪ ಬರೀಬೇಕು. ಆ ಸ್ವಯಂ ಸೇವಕರು ಒಬ್ಬರಿಗೊಬ್ಬರು ಅಡ್ಡಿ ಮಾಡ್ತಾಯಿದ್ರು. ಒಬ್ಬನಿಗೊಂದು ಕೆಲಸ ಹೇಳಿದರೆ ಅದು ಇನ್ನೊಬ್ಬನಿಗೆ ಹೇಳ್ತಾ ಇದ್ದ, ಅವನು ಮೂರನೇದವನಿಗೆ, ಮೂರನೇದು ನಾಲ್ಕನೇ ಹೇಳ್ತಿದ್ದ. ಪಾಪ ಪ್ರತಿನಿಧಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅದು ಗಾಂಧೀಜಿ ಏನು ಮಾಡಿದರು, ಸೇವೆ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು. ಸೇವೆ ಅನ್ನೋದು ಇದ್ದಕ್ಕಿದ್ದಂತೆ ನಾಯಿ ಕೊಡೆ ಹಂಗೆ ಬೆಳೆಯೋಲ್ಲ. ಅದು ಮೊದಲು ಇಚ್ಛೆ ಇರಬೇಕು, ಆನಂತರ ಅನುಭವ ಅಭ್ಯಾಸ ಆಗಬೇಕು. ಅವರಲ್ಲಿ ಅನುಭವ ಇರಲಿಲ್ಲ. ಕಾಂಗ್ರೆಸ್ ವರ್ಷದಲ್ಲಿ ಮೂರು ದಿನ ಸಭೆ ಸೇರಿ ಅಂತ ನಿದ್ರೆ ಮಾಡಿಬಿಡ್ತಿತ್ತು. ವರ್ಷಕ್ಕೊಂದ್ಸಲ ಮೂರು ದಿವಸ ಸೇರೋ ಪ್ರದರ್ಶನದಿಂದ ಯಾವ ತರಬೇತಿ ದೊರೆತಿತ್ತು? ಪ್ರತಿನಿಧಿಗಳು ಸ್ವಯಂ ಸೇವಕರು ಹಾಗೆ ಇದ್ದರು, ಅವ್ರಿಗೂ ಉತ್ತಮವಾದಂಥ ಹೆಚ್ಚು ಕಾಲ ಸಿದ್ಧತೆ ಇರಲಿಲ್ಲ. ಅವರು ಯಾವ ಕಾರ್ಯವನ್ನು ತಾವೇ ಮಾಡ್ಕೋತಾ ಇರಲಿಲ್ಲ. ಇಲ್ಲಿ ಸಹ ಅಸ್ಪೃಶ್ಯತೆ ಸಾಕಷ್ಟು ಪ್ರಮಾಣದಲ್ಲಿತ್ತು. ತಮಿಳರ ಪಾಕಶಾಲೆ ಉಳಿದ ಪಾಕಶಾಲೆಗಿಂತ ದೂರ ಇತ್ತು. ತಮಿಳು ಪ್ರತಿನಿಧಿ ಊಟ ಮಾಡುವಾಗ ಬೇರೆಯವ್ರು ನೋಡಿದರೆ ಸಹ ಅವ್ರ ಮೈಲಿಗೆ ಉಂಟಾಗ್ತಿತ್ತು. ಆದ್ದರಿಂದ ಅವ್ರಿಗೆ ಕಾಲೇಜ್ ಆವರಣದಲ್ಲಿ ಕಿಟ್ಟಿಗೆ ಗೋಡೆಗಳಿಂದ ಮರೆಯಾದಂಥ ಒಂದು ಅಡುಗೆ ಮನೆಯನ್ನು ಮಾಡಿದರು. ಅದರಲ್ಲಿ ಹೊಗೆ ತುಂಬಿ ಉಸಿರಾಡಿಸೋದು ಕಷ್ಟ ಆಗಿತ್ತು. ಅಡುಗೆ ಮನೆ, ಸ್ನಾನದ ಮನೆ, ಬಚ್ಚಲ ಮನೆ ಎಲ್ಲೂ ಅದೇ ಆಗಿತ್ತು. ಇದೊಂಥರ ನನಗೆ ವರ್ಣಧರ್ಮದ ಆಭಾಸ ಅಂತ ತೋರಿಸ್ತು ಅಂತ ಬರೀತಾರೆ. ಕಾಂಗ್ರೆಸ್ ಪ್ರತಿನಿಧಿಗಳಲ್ಲೇ ಇಂಥ ಅಸ್ಪೃಶ್ಯತೆ ಇದ್ದ ಮೇಲೆ ಇವ್ರನ್ನ ಆರಿಸಿ ಕಳಿಸಿದಂಥ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿದರು. ಕೊಳೆ ಅಂತೂ ಅಸಾಧ್ಯ ಕೊಳೆ. ಎಲ್ಲಿ ನೋಡಿದಲ್ಲಿ ನೀರು ಹಳ್ಳ ಹಳ್ಳ ನಿಂತ್ಕೊಂಡಿರ್ತಿತ್ತು. ಕಕ್ಕಸ್ಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದವು. ಅವು ದುರ್ಗಂಧ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅಂತದೆ ಅಂತಾರೆ ಗಾಂಧಿ. ಸ್ವಯಂ ಸೇವಕ ತೋರಿಸಿದ್ರಂತೆ. ಆತ ಸ್ಪಷ್ಟವಾಗಿ ಹೇಳಿದಂತೆ, ನಮ್ಮ ಕೆಲಸ ಅಲ್ಲ, ಜಾಡಮಾಲಿ ಕೆಲಸ ಅಂದ. ಗಾಂಧೀಜಿ ಹಾಗಾದ್ರೆ ಒಂದು ಪೊರಕೆ ಕೊಡಿ ಅಂತ ಕೇಳಿದರು. ಆಶ್ಚರ್ಯದಿಂದ ಇವನೇ ನೋಡಿದ ಅವನು, ಒಂದು ಪೊರಕೆ ಕೊಡಪ್ಪ ನೀನು ಅಂಥೇಳಿ ತಾವೇ ಕಕ್ಕಸ್ಸನ್ನು ಶುದ್ಧಿ ಮಾಡಿದರು. ಅದು ನನ್ನಷ್ಟಕ್ಕೆ ಆಯಿತು. ಜನರ ಗುಂಪು ಜಾಸ್ತಿ ಆಗಿತ್ತು, ಕಕ್ಕಸ್ಗಳು ಕಡಿಮೆ ಆದ್ದರಿಂದ ಪದೇ ಪದೇ ಶುದ್ಧಿ ಮಾಡೋದು ಅವಶ್ಯಕವಾಗಿತ್ತು. ಇದು ನನ್ನ ಶಕ್ತಿಗೆ ಮೀರಿದಂಥ ಕೆಲಸ ಆಗಿತ್ತು. ಆದರೆ ನಾನು ನನ್ನ ಕಾರ್ಯವನ್ನು ಮಾಡಿಕೊಂಡು ತೃಪ್ತಿ ಆಗಬೇಕಾಯಿತು. ಇತರರು ಆ ದುರ್ಗಂಧವನ್ನು ಕೊಳಕನ್ನು ಮನಸ್ಸಿಗೆ ಹಚ್ಚಿಕೊಂಡಂತೆ ಕಾಣಿಸ್ಲಿಲ್ಲ ಅಂತ ಬರೀತಾರೆ. ಇದನ್ನು ಗಮನಿಸಬೇಕು, ಆಗಿನ ಕಾಲಕ್ಕೆ ಇದು. ಇಷ್ಟೇ ಅಲ್ಲ, ಕೆಲವು ಪ್ರತಿನಿಧಿಗಳು ಕೂಡ ತಮ್ಮ ಕೊಠಡಿಗಳ ಹೊರ ಆವರಣವನ್ನೇ ರಾತ್ರಿ ಹೊತ್ತು ಪೈಖಾನೆ ಸ್ಥಳ ಮಾಡಿಕೊಂಡಿದ್ರು. ಪ್ರಾತಃಕಾಲ ಆ ಸ್ಥಳಗಳನ್ನೆಲ್ಲ ಸ್ವಯಂ ಸೇವಕರು ತೋರಿಸಿದಾಗ ಸ್ವಚ್ಛತೆ ಕಾರ್ಯ ಮಾಡೋದಕ್ಕೆ ಯಾರೂ ಬರಲಿಲ್ಲ ಅಂತ ದಾಖಲೆ ಮಾಡ್ತಾರೆ. ಗಾಂಧೀಜಿ ತಾವೇ ಸ್ವಚ್ಛ ಮಾಡೋಕ್ಕೆ ಶುರು ಮಾಡಿದಾಗ ಆ ಗೌರವಕ್ಕೆ ಭಾಗಿಯಾಗೋದಕ್ಕೂ ಯಾರೂ ಸಿದ್ಧ ಆಗಲಿಲ್ಲ. ಅಂದರೆ ಎತ್ತರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರ ಶುದ್ಧತೆ ಇಲ್ಲದೆ ಹೋದರೆ ಸಮಾಜದಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಗಾಂಧೀಜಿ ಬಹಳ ದೊಡ್ಡ ದೂರದೃಷ್ಟಿಯನ್ನು ಇಟ್ಟು ನೋಡ್ತಾರೆ.

ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಶಾಂತಾ ಜಯತೀರ್ಥ ಅವರು ಹಾಡಿರುವ ಮೀರಾ ಭಜನ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಹೌದು,
1: ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಮತ್ತೆ ನಮ್ಮ ಜೊತೆಗೆ ಮಾತಾಡಿದ್ರೆ ಮತ್ತು ಕೇಳುಗರು ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ನಿಮ್ಮ ಧ್ವನಿಗಳನ್ನು ಮತ್ತೆ ಕೇಳಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ ಮತ್ತು ನಾವು ನೀವು ಮತ್ತೆ ಭೇಟಿಯಾಗಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾರೆ.
0: ಖಂಡಿತ, ಕಾರ್ಯಕ್ರಮದ ಮುಖಾಂತರ ನಾನು ಶ್ರೋತೃಗಳ ಜೊತೆಗೆ ಬಹಳಷ್ಟು ಸಂಪರ್ಕ ಇಟ್ಕೊಂಡಿರ್ತೀವಿ. ಅವಾಗ ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಭೇಟಿಯಾಗುವ ಅವಕಾಶ ಅವರನ್ನ
1: ಸಿಕ್ಕಿದೆ ಅಲ್ಲ. ಎಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನಿನ್ನ ಕಂಡಾಗ ಸಂತೋಷವೇನು.
3: ಇದುವರೆಗೂ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶೀಹಾಳ್. ಇದು ಇಂದಿನ ಆಕಾಶಪುಟ್ಟಿ ಕಾರ್ಯಕ್ರಮ.
4: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.

0: ಸಮಯ ಆಗಿದೆ 3 ಗಂಟೆ, ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ವಿಷಯದಲ್ಲಿ ಅನೇಕ ತಿಳುವಳಿಕೆಗಳನ್ನು ಈ ಕಾರ್ಯಕ್ರಮದ ಮೂಲಕ ಕೊಡಲಾಗ್ತಾ ಇದೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ ಭ್ರೂಣ ಹತ್ಯೆ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಶಿರೀಷ ಬಿ ರೆಡ್ಡಿ ಅವರು, ವಕೀಲರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಕಷ್ಟು ಬಾರಿ ಈ ಭ್ರೂಣ ಹತ್ಯೆ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ, ಅನೇಕ ಸುದ್ದಿಗಳು ಬರ್ತಿರ್ತದೆ. ಇದು ಒಂಥರ ಕಾನೂನು ಬಾಹಿರ ಅಂತ ಹೇಳಿ ಗೊತ್ತಿರುತ್ತೆ, ಆದರೂ ಕೂಡ ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತವೆ. ಇದ್ರ ಬಗ್ಗೆ ಕಾನೂನು ಏನ್ ಹೇಳ್ತದೆ ಅಂತ ನಾವು ಮತ್ತೆ ಮತ್ತೆ ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿ ಶಿಕ್ಷೆ ಇದೆ ಅಂತ ಗೊತ್ತಾಗಬೇಕಾಗಿದೆ.
3: ಖಂಡಿತ ಸರ್, ಭ್ರೂಣ ಹತ್ಯೆ ಅದರಲ್ಲೂ ಹೆಚ್ಚಾಗಿ ಸ್ತ್ರೀ ಭ್ರೂಣ ಹತ್ಯೆಗಳು ನಡೀತಾನೆ ಇರ್ತವೆ, ಪ್ರಕರಣಗಳು ಓದ್ತಾನೆ ಇರ್ತೀವಿ. ಇದು ಕಾನೂನು ಬಾಹಿರ, ಇದಕ್ಕೆ ಶಿಕ್ಷೆ ಇದೆ ಅಂತ ಗೊತ್ತಿದ್ರೂ ನಡೀತಾ ಇರುತ್ತೆ. ಬಟ್ ಭ್ರೂಣ ಹತ್ಯೆಗಿಂತ ಮುಂಚೆ ಸೆಕ್ಸ್ ಸೆಲೆಕ್ಷನ್ ಟೆಸ್ಟ್ ಏನಂತ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗಿರತ್ತೆ. ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಕಾಯ್ದೆ ಅಂತ. ಇದರಡಿ ಈಗ ಲಿಂಗ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಯಾವುದೇ ಟೆಸ್ಟ್ ಆಗಿರ್ಬೋದು, ವಿಧಾನ, ತಂತ್ರ, ಪರೀಕ್ಷೆ, ಇದ್ಯಾವುದು ಮಾಡೋದು ಕಾನೂನು ಬಾಹಿರ. ಈಗ ಈ ಕಾಯ್ದೆ ಏನಕ್ಕಿದೆ ಅಂತಂದ್ರೆ, ಅಕಸ್ಮಾತ್ ಹುಟ್ಟತಾ ಇರೋ ಮಗುವಿಗೆ ಏನಾದ್ರೂ ಕಾಯಿಲೆ ಇರೋ ಸಾಧ್ಯತೆ ಇದೆಯಾ, ಅಥವಾ ಆನುವಂಶಿಕವಾಗಿ ಏನಾದ್ರೂ ತೊಂದರೆಗಳಾಗತ್ತಾ ಈ ಮಗುವಿಗೆ, ಅದನ್ನ ತಡೆಯೋದಕ್ಕೆ ಅಂತ ಈ ಟೆಸ್ಟ್ಗಳು ಪ್ರೊಸೀಜರ್ಸ್ ಇರುತ್ತೆ.
2: ಸ್ಕ್ಯಾನಿಂಗ್ ಎಲ್ಲ ಇದೆ.
3: ಹೌದು. ಆದ್ರೆ ಜನ ಅದನ್ನ ದುರುಪಯೋಗ ಪಡಿಸ್ಕೊಂಡು ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಇದರಲ್ಲಿ ಬರೀ ಮಹಿಳೆ ಅಲ್ಲ, ಪತ್ತೆ ಹಚ್ಚೋದಕ್ಕೆ ಯಾರು ಅವರ ಸಂಬಂಧಿಕರಾಗಿರ್ಬೋದು, ಗಂಡ ಆಗಿರ್ಬೋದು, ಇನ್ನು ವ್ಯವಸ್ಥೆಯಲ್ಲಿ ವೈದ್ಯರೇ ಆಗಿರ್ಬೋದು, ಯಾರೇ ಕೂಡ ಈ ರೀತಿ ಪ್ರೇರಣೆ ನೀಡ್ತಾ ಇದ್ದಾರೆ ಅದಕ್ಕೆ, ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಥವಾ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ, ಅವರೆಲ್ಲರೂ ಕಾನೂನಿನಡಿ ಅಪರಾಧಿಗಳೇ ಅಂತಾನೆ ಪರಿಗಣಿಸಬಹುದಾಗಿರತ್ತೆ. ಇನ್ನು ಕೆಲವರೇನು ವೈದ್ಯರು ಏನ್ ಹೇಳ್ತಾರೆ, ಬಾಯ್ಬಿಟ್ಟು ಹೇಳೋದಿಲ್ಲ ಇದೇ ಲಿಂಗ ಅಂತ, ಇಂಡೈರೆಕ್ಟ್ ಆಗಿ ಪೇಡ ಬಂದ್ರೆ ಗಂಡ್ಮಗು ಹುಟ್ಟಿದೆ, ಇನ್ನೇನೋ ಬಂದ್ರೆ ಹೆಣ್ಮಗು ಹುಟ್ಟಿದೆ, ಆ ರೀತಿ ಇಂಡೈರೆಕ್ಟ್ ಆಗಿ ಹೇಳೋದು ಕೂಡ
2: ಮೂಲಕವಾಗಿ ತಿಳಿಸಬಹುದು. ಒಟ್ಟಾರೆ ಏನೋ ಒಂದು ಸಾಕ್ಷಿ ಸಿಗಬಹುದು ಅಂತೇಳಿ ಬೇರೆ ಬೇರೆ ಚಿಹ್ನೆಗಳ ಮೂಲಕವಾಗಿ ಆ ಸಂದೇಹಗಳ ಮೂಲಕವಾಗಿ ಅದನ್ನ ಪಾಸ್ ಆನ್ ಮಾಡ್ತಾರೆ ವಿಷಯವನ್ನ. ಒಟ್ಟಾರೆ ಈ ರೀತಿಯಾಗಿ ಅನೇಕ ಸ್ಕ್ಯಾನಿಂಗ್ ಸೆಂಟರ್ ಆಗಿರ್ಬಹುದು ಅಥವಾ ಇಲ್ಲಿ ನಡೆಯುವಂತಹ ಭ್ರೂಣ ಹತ್ಯೆ ಬಹಳ ಕಾನೂನಿನ ಮೂಲಕವಾಗಿ ಅಪರಾಧ ಅಂತ ಹೇಳಿ ಬರೆದಿರ್ತಾರೆ ಬೋರ್ಡ್, ಯಾವುದೇ ರೀತಿ ಲಿಂಗ ಪತ್ತೆಯನ್ನು ಇಲ್ಲಿ ಮಾಡಲಾಗುವುದಿಲ್ಲ ಅಂತೇಳಿ. ಆದರೂ ಕೂಡ ಒಳಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿರ್ತಾರೆ. ಕೆಲವು ಕೆಲವು ವಿಚಿತ್ರ ಪ್ರಕರಣಗಳು ಇವತ್ತು ನಾವು ವಿದ್ಯಮಾನಗಳಲ್ಲಿ ಓದ್ತಾ ಇದ್ದೀವಿ. ಆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಮಾಡದೇ ಇದ್ರೂ ಬೇರೆ ಕಡೆ ಹೋಗಿ ಮಾಡೋದು, ಅವರು ಸಿಕ್ಕಿದ್ರೆ ಕಾನೂನಿನ ಮೂಲಕವಾಗಿ ಶಿಕ್ಷೆಗೆ ಒಳಗಾಗಲೇಬೇಕಾಗತ್ತೆ.
3: ಹೌದು, ನೀವು ಹೇಳ್ದಂಗೆ ಲೀಗಲ್ ಆಗಿ ತೊಂದರೆಗಳನ್ನ ಗುರುತಿಸೋದಕ್ಕೆ ಮಾಡೋದು ಬೇರೆ, ಅವರು ಕೂಡ ಬರೀ ನಿರ್ದಿಷ್ಟ ಮತ್ತು ನೋಂದಾಯಿತ ವೈದ್ಯರಾಗಿರ್ಬೋದು, ಆಸ್ಪತ್ರೆಗಳು ಮಾತ್ರ ಈ ಸ್ಕ್ಯಾನಿಂಗು ಅಥವಾ ಏನಾದ್ರು ಮಾಡಬಹುದಾಗಿರತ್ತೆ. ಅದನ್ನ ಬಿಟ್ಟು ಇನ್ ಹೊರಗಡೆ ಮಾಡಿದ್ರೆ ಅದು ಇನ್ನೂ ದೊಡ್ಡ ಅಪರಾಧ ಆಗತ್ತೆ. ಸೊ ಅವ್ರಿಗೂ ಕೂಡ ಶಿಕ್ಷೆ ಇರುತ್ತೆ, ಕನಿಷ್ಠ 3 ವರ್ಷ ಜೈಲ್ ಶಿಕ್ಷೆ, 50,000 ದಂಡದ ತನಕನೂ ಬೇರೆ ಬೇರೆ ಅಪರಾಧಕ್ಕೆ ಬೇರೆ ಬೇರೆ ಶಿಕ್ಷೆಗಳನ್ನ ವಿಧಿಸಬಹುದಾಗಿರತ್ತೆ. ಆದ್ರಿಂದ ಇದು ಬರೀ ಶಿಕ್ಷೆ ಇದೆ ಅನ್ನೋದೇ ಅಲ್ಲದೆ ಸಾಮಾಜಿಕವಾಗಿನೂ ಭ್ರೂಣ ಹತ್ಯೆ ಮಾಡೋದು ಒಂದು ಮಾರಲ್ ಅಪರಾಧ ಅಂತ ಕೂಡ ಹೇಳ್ಬೋದಾಗಿರತ್ತೆ. ಆದ್ರಿಂದ ಅದನ್ನ ತಡೆಯೋದು ಉತ್ತಮ.
2: ಜನ ಜಾಗೃತಿ ಆಗ್ತಾ ಇದೆ, ಅವರಿಗೆ ಗಂಡಿರಲಿ ಹೆಣ್ಣಿರಲಿ 2 ಮಕ್ಕಳು ಅಂತ ಹೇಳ್ತಿರ್ತಾರೆ, ಮತ್ತೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿರ್ತಾರೆ, ನಾವು ಮಕ್ಕಳನ್ನ ಯಾವ ರೀತಿ ಸಾಕಬಹುದು ಅಂತ ನಿರ್ಧಾರದ ಮೇಲೆ ಅವರು ಕೆಲವು ಸಲ ಒಂದೇ ಮಗುವನ್ನ ಪಡಿತಾರೆ, ಅದು ಗಂಡಿರಲಿ ಹೆಣ್ಣಿರಲಿ. ಎಷ್ಟೋ ಸಲ ವಿಪರೀತ ಶ್ರೀಮಂತ ಇದ್ದಂತಹ ವ್ಯಕ್ತಿಗಳಿಗೆ ಒಬ್ಬೊಬ್ಬರೇ ಹೆಣ್ಮಕ್ಕಳಾಗಿರ್ತಾರೆ. ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು, ಅದಕ್ಕೆ ಪರೀಕ್ಷಾ ಕೇಂದ್ರಗಳನ್ನು ಬಹಳ ಜಾಗರೂಕತೆಯಿಂದ ಸರ್ಕಾರ ನೋಡಬೇಕಾಗತ್ತೆ. ಅದಕ್ಕೆ ಏನು ಶಿಕ್ಷೆ ಇದೆ ಅಂತ ಅನ್ನೋದನ್ನು ಈ ರೀತಿ ಅಕಸ್ಮಾತ್ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ರೆ ಅವರಿಗೆ ಶಿಕ್ಷೆ ಕೊಡಬೇಕು. ಈ ಭ್ರೂಣ ಹತ್ಯೆ ಬಹಳ ಮಹಾಪಾಪ ಅಂತ ಹೇಳಿ ನಾವು ಅಂದ್ಕೊಂಡು ಇದಕ್ಕೆ ಶಿಕ್ಷೆ ಇದೆ ಅಂತ ಮಾಹಿತಿ ಕೊಟ್ಟು ಈ ಕಾರ್ಯಕ್ರಮ ಮುಗಿಸೋಣ. ಮಾಹಿತಿಗಾಗಿ ಧನ್ಯವಾದ. ನಮಸ್ಕಾರ.
3: ಧನ್ಯವಾದಗಳು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: Akashvani FM Rainbow 101.3 MHz Musically yours. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಪ್ರಶ್ನೆಗಳನ್ನ ನಾವು ಕೇಳ್ತೀವಿ, ಉತ್ತರನ ನೀವು ಕಳಿಸ್ಬೇಕು ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480901013 9480901013. ಇದು ನಮ್ಮ ವಾಟ್ಸಪ್ ನಂಬರ್. ನಿಮ್ಮ ಉತ್ತರದ ಜೊತೆಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರು ಕೂಡ ಒಂದೇ ಸಂದೇಶದಲ್ಲಿರಲಿ ಅಂತ ಹೇಳ್ತಾ ನಮ್ಮ ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಇತ್ತೀಚೆಗೆ ನಡೆದ ಆರ್ಚರಿ ವಿಶ್ವಕಪ್ನ ಸ್ಟೇಜ್ 2 ಸ್ಪರ್ಧೆಯಲ್ಲಿ ಜಯಗಳಿಸಿದ ದೇಶ ಯಾವುದು? ಇತ್ತೀಚೆಗೆ ನಡೆದ ಆರ್ಚರಿ ವಿಶ್ವಕಪ್ನ ಸ್ಟೇಜ್ 2 ಸ್ಪರ್ಧೆಯಲ್ಲಿ ಜಯಗಳಿಸಿದ ದೇಶ ಯಾವುದು ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು. ಮೊದಲು ಸರಿ ಉತ್ತರ ಕಳುಹಿಸಿದ 10 ಜನರ ಹೆಸರನ್ನು ನಾನು ಹೇಳ್ತೀನಿ. ಮತ್ತಾಗ್ತಡ ಬೇಗ ಬೇಗ ಉತ್ತರವನ್ನು ಕಳಿಸಿ ಅಂತ ಹೇಳ್ತಾ ಒಂದು ಗೀತೆಯ ಕಾಲಾವಕಾಶ ನಿಮಗಿದೆ. ಸೌಭಾಗ್ಯ ಲಕ್ಷ್ಮಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಶೈಲಜಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತವಿದೆ.

ಹಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಇತ್ತೀಚೆಗೆ ನಡೆದ ಆರ್ಚರಿ ವಿಶ್ವಕಪ್ನ ಸ್ಟೇಜ್ ಟೂ ಸ್ಪರ್ಧೆಯಲ್ಲಿ ಜಯ ಗಳಿಸಿದ ದೇಶ ಯಾವುದು ಅಂತ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಸುಧಾ ಬೂದಿಹಾಳ್ ಹರೀಶ್ ಮಲ್ಲೇಶ್ವರಂಯಿಂದ, ಹಾಗೆಯೇ ಶೆಟ್ಟಿಗೆರೆಯಿಂದ ಶ್ರೀಧರ್ ಮೂರ್ತಿ, ಪದ್ಮಶ್ರೀ ಕುಟುಂಬದವರು, ಎನ್ ಜೆ ಬಸವರಾಜ್, ಹಾಗೆ ವಸುಂಧರಾ ರಮೇಶ್ ಅವರು, ಉದಯ್ ಕರ್ಕೇರ ಉಡುಪಿಯಿಂದ, ಹೊನ್ನಾವರದ ಬೋಳನಮಕ್ಕಿಯಿಂದ ಗಜಾನನ್ ಭಟ್, ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಲೋಹಿತ್ ಕೆಎಲ್ ಕೆಆರ್ ಪುರಂ ಬೆಂಗಳೂರಿನಿಂದ, ಹಾಗೆ ಬಿಂದು ಪ್ರಕಾಶ್ ಸಿದ್ದಲಿಂಗಮೂರ್ತಿ ಸಿರಿಗೆರೆ, ದಿಲೀಪ್ ಕಲ್ಯಾಣ್ಕರ್ ಹಾಗೆ ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆಯೇ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುವರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಇತ್ತೀಚೆಗೆ ನಡೆದ ಆರ್ಚರಿ ವಿಶ್ವಕಪ್ನ ಸ್ಟೇಜ್ ಟೂ ಸ್ಪರ್ಧೆಯಲ್ಲಿ ಜಯಗಳಿಸಿದ ದೇಶ ಭಾರತ, ನಮ್ಮ ದೇಶ. ಹೌದು, ಆರ್ಚರಿ ವಿಶ್ವಕಪ್ನ ಸ್ಟೇಜ್ ಟೂ ಸ್ಪರ್ಧೆಯಲ್ಲಿ ದೀಪಿಕಾ ಕುಮಾರಿ ನೇತೃತ್ವದ ಭಾರತದ ಮಹಿಳಾ ರಿಕರ್ವ್ ತಂಡ ಚೀನಾ ವಿರುದ್ಧ ರೋಚಕ ಜಯ ಸಾಧಿಸಿ ಚಿನ್ನದ ಪದಕವನ್ನು ಗೆದ್ದಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಗತ್ ಮತ್ತು ಕುಂಕುಮ್ ಮೊಹೋದ್ ಅವರನ್ನೊಳಗೊಂಡ ತಂಡ 5-4 ಅಂತರದಿಂದ ಆತಿಥೇಯ ಚೀನಾವನ್ನು ಸೋಲಿಸಿದೆ. ಮತ್ತೊಮ್ಮೆ ಸರಿಯಾದ ಉತ್ತರವನ್ನು ನೀಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ, 2026 ರೋಲೆಕ್ಸ್ ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಫ್ ದ ಇಯರ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? 2026 ರೋಲೆಕ್ಸ್ ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಫ್ ದ ಇಯರ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ, ಯಾರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನೀವು ನಮಗೆ ಸಂದೇಶ ಕಳಿಸ್ಬೇಕು, ಉತ್ತರವನ್ನು ಕಳಿಸ್ಬೇಕು. ಸಂದೇಶದ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9480109013 9480109013. ನಿಮಗಿರುವ ಕಾಲಾವಕಾಶ, ಒಂದು ಸುಂದರವಾದ ಗೀತೆ ಮೂಡಿ ಬರ್ತಾ ಇದೆ, ಅಷ್ಟು ಸಮಯ ಕಾಲಾವಕಾಶ ನಿಮಗಿರುತ್ತೆ. ಮೂಡಿ ಬರ್ತಾ ಇದೆ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದಿಂದ, ಅನನ್ಯ ಭಟ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ರಸ ಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಪ್ರಶ್ನೆಯನ್ನ ಕೇಳಿದ್ವಿ 2026 ರೋಲೆಕ್ಸ್ ನ್ಯಾಷನಲ್ ಜಾಗ್ರಫಿಕ್ ಎಕ್ಸ್ಪ್ಲೋರರ್ ಆಫ್ ದ ಇಯರ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಹಾಗೆ ಗುರುರಾಜ್ ಕುಟುಂಬದವರು ಆನಂದ್ ಅಧೋನಿ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಜೋಸೆಫ್ ಬೆಂಗಳೂರಿನಿಂದ, ಧಾರವಾಡದಿಂದ ಗಾಯತ್ರಿ, ಎಸ್ಎಂ ಶೋಭಾ ಹಾಸನದಿಂದ, ಹಾಗೆ ವಾಣಿಶ್ರೀ ಧಾರವಾಡದಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೆ ವೇದಶೆಟ್ಟಿ ಕಾಳವರದಿಂದ, ವಾಸಿಂ ಅಲಿ ಜಗಳೂರು, ಹಾಗೆ ಸುಮನ್ ಸಮನ್ವಿತ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ, ಡಾಕ್ಟರ್ ಕೃತಿ ಕಾರಂತ್. ಬೆಂಗಳೂರು ಮೂಲದ ಖ್ಯಾತ ವನ್ಯಜೀವಿ ವಿಜ್ಞಾನಿ ಡಾಕ್ಟರ್ ಕೃತಿ ಕೆ ಕಾರಂತ್ ಅವರು 2026 ರೋಲೆಕ್ಸ್ ನ್ಯಾಷನಲ್ ಜಾಗ್ರಫಿಕ್ ಎಕ್ಸ್ಪ್ಲೋರರ್ ಆಫ್ ದ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರು ಪ್ರತಿಷ್ಠಿತ ಗೌರವವನ್ನು ಪಡೆದ ಮೊದಲ ಭಾರತೀಯರು ಎಂಬುದು ವಿಶೇಷವಾಗಿದೆ. ಮೇ 6 ಮುಂಬೈಯಲ್ಲಿ ನಡೆದ ಸಮಾರಂಭದಲ್ಲಿ ಈ ಘೋಷಣೆ ಮಾಡಲಾಗಿದ್ದು, ವನ್ಯಜೀವಿ ಸಂರಕ್ಷಣೆ ಮತ್ತು ಮಾನವ ವನ್ಯಜೀವಿಗಳ ಸಹಬಾಳ್ವೆಗಾಗಿ ಅವರು ನಡೆಸುತ್ತಿರುವ ದಶಕಗಳ ಕಾಲದ ಸೇವೆಗೆ ಈ ಪ್ರಶಸ್ತಿ ಮೂಲಕ ಗೌರವವನ್ನು ಸಲ್ಲಿಸಲಾಗಿದೆ. ಮುಂದಿನ ಪ್ರಶ್ನೆ ತುಂಬಾ ಸುಲಭ.

ಆದ ಪ್ರಶ್ನೆ ಹಾಗೆ ತುಂಬಾ ಇಷ್ಟಪಡುವಂತ ನಮ್ಮ ಕೇಳುಗರು ಇಷ್ಟಪಡುವಂತ ಒಂದು ಜಾತಿಗೆ ಕೆಟಗರಿಗೆ ಸೇರಿದ್ದು, ಯಾಕಂದ್ರೆ ಸಿನಿಮಾಗೆ ಸಂಬಂಧಪಟ್ಟ ಪ್ರಶ್ನೆ ಇದು. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ನೀವು ಹೇಳಬೇಕು. ಗುಂಪಿಗೆ ಸೇರದ ಪದ, ಒಂದು ಇಷ್ಟು ಸಿನಿಮಾಗಳ ಹೆಸರನ್ನ ಹೇಳ್ತೀನಿ, ಅದರಲ್ಲಿ ಗುಂಪಿಗೆ ಸೇರದ ಪದ ಯಾವ ಒಂದು ಕ್ರೈಟೀರಿಯಾ ಮೇಲೆ ನೀವು ಅದನ್ನ ತಗೋತೀರಾ ಅಂತ ನಿಮಗ್ ಬಿಟ್ಟಿದ್ದು. ಗುಂಪಿಗೆ ಸೇರದ ಪದ ಹೀಗಿದೆ: ಅಭಿ, ಅಪ್ಪು, ಆಕಾಶ್, ಅರಸು. ಇನ್ನೊಮ್ಮೆ, ಅಭಿ, ಅಪ್ಪು, ಆಕಾಶ್, ಅರಸು. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಒಂದು ಕಾಮನ್ ಆಗಿದೆ, ಇದು ನಿಮಗೊಂದು ಕ್ಲೂ. ಬಟ್ ನೆಕ್ಸ್ಟ್ ಏನು, ಉತ್ತರ ಏನು ಅಂತ ನೀವು ನಮಗೆ ಕಳಿಸ್ಬೇಕು. 9480901013 ಇದು ನಮ್ಮ ವಾಟ್ಸಪ್ ನಂಬರ್. ನಿಮಗೆ ಇರುವ ಕಾಲಾವಕಾಶ ಈಗ ಶುರು.

ಹೊಂಬಿಸಲು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ, ಗುಂಪಿಗೆ ಸೇರದ ಪದ ಯಾವುದು ಅಂತ. ತುಂಬಾ ಈಸಿ ಇದೆ, ತುಂಬಾ ಪಟ್ ಪಟ್ ಪಟ್ ಅಂತ ಕನ್ಫ್ಯೂಷನ್ ಇಲ್ಲದೆ ಉತ್ತರ ಕೊಟ್ಬಿಡ್ತೀರಾ ಅಂತ ಅನ್ಕೊಂಡಿದ್ದೆ. ಬಟ್ ಈ ಪ್ರಶ್ನೆಗೆ ನಮ್ಮ ಕೇಳುಗರು ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ, ಎಲ್ಲ ಸೂಪರ್ ಡೂಪರ್ ಹಿಟ್ ಚಿತ್ರಗಳು ಆಗಿತ್ತು. ಗುಂಪಿಗೆ ಸೇರದ ಪದ ಯಾವುದು ಅಂತ, ಅಭಿ, ಅಪ್ಪು, ಆಕಾಶ್, ಅರಸು, ಇದರಲ್ಲಿ ಯಾವುದು ಅಂತ ಕೇಳಿದೆ. ಸರಿಯಾದ ಉತ್ತರವನ್ನ ಕೊಟ್ಟಿರೋರ ಹೆಸರನ್ನ ಫಸ್ಟ್ ನೋಡ್ಬಿಡೋಣ. ಬಿಂದು ಪ್ರಕಾಶ್, ಹಾಗೆ ಸುಜಾತಾ ಗೋಪಾಲ್ ಭುವನೇಶ್ವರಿ ನಗರದಿಂದ, ರವೀಂದ್ರ ಇಂಜಿನಿಯರಿಂದ, ಹಾಗೆ ಮಹೇಶ್ ಪ್ರೇಕ್ಷಾ ಹಾಸನಿಂದ, ಹಾಗೆ ಆಶಾ ಶೆಣೈ, ಮತ್ತೆ ರಂಜಿತಾ ಪುತ್ತೂರ್ನಿಂದ, ಸುನಂದಾ ಸ್ಕಂದಾಲೆಯೋಟಿಂದ, ಹಾಗೆ ಎಚ್ ಎಸ್ ಮೂರ್ತಿ, ಮಂಜು ದೇವಲ್ಕೆರೆಯಿಂದ, ಹಾಗೆ ಮಂಗಳಾ ಮೈಸೂರಿನಿಂದ, ಹಾಗೆ ರಮ್ಯಾ ಚಿಕ್ಕಮಗಳೂರಿನಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ವೀಣಾ ಶಂಕರ್ ಕೊಡಗು ಸೋಮವಾರ ಸಂತೆಯಿಂದ, ಹಾಗೆ ನಾಗರಾಜ್ ಚೌಧರಿ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯಿಂದ ಅಭಿನಂದನೆಗಳು. ಕನ್ಫ್ಯೂಷನ್ ಎಲ್ಲ ಆಯಿತು ಅಂತ ನೋಡೋದಾದರೆ ಉತ್ತರ ಹೇಳ್ಬಿಡ್ತೀನಿ ಫಸ್ಟು ಯಾವುದು ಅಂತ. ಉತ್ತರ ಅಪ್ಪು. ಅಪ್ಪು ಯಾಕೆ ಅಂತ ನೋಡೋದಾದರೆ ಅಭಿ, ಆಕಾಶ್, ಅರಸು, ಅಪ್ಪು ಈ ನಾಲ್ಕು ಚಿತ್ರದಲ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸಿದ್ದಾರೆ, ನಾಯಕ ನಟನಾಗಿರ ನಟಿಸಿದ್ದಾರೆ. ಆದರೆ ಅಪ್ಪು ಚಿತ್ರದಲ್ಲಿ ಅವರಿಗೆ ನಾಯಕಿಯಾಗಿ ರಕ್ಷಿತಾ ಅವರು ನಟಿಸಿದ್ದಾರೆ. ಉಳಿದ ಮೂರು ಚಿತ್ರಗಳಲ್ಲಿ ರಮ್ಯಾ ಅವರು ನಟಿಸಿದ್ದಾರೆ. ರಮ್ಯಾ ಅವರು ಅಭಿ, ಆಕಾಶ್, ಅರಸು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಾಯಕಿಯಾಗಿ ನಟಿಸಿದರೆ, ಅಪ್ಪು ಚಿತ್ರದಲ್ಲಿ ರಕ್ಷಿತಾ ಅವರು ನಾಯಕಿಯಾಗಿ ನಟಿಸಿದರು. ಸೊ ಗುಂಪಿಗೆ ಸೇರದ ಪದ ಅಪ್ಪು ಆಗಿತ್ತು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡದ್ದು, ಯಾವ ಆದಿ ಅಂತ ಕಳಿಸಿದ್ದೀರಾ, ಅರಸು ಅಂತ ಕಳಿಸಿದ್ದೀರಾ, ಅಭಿ ಅಂತ ಕಳಿಸಿದ್ದೀರಾ. ಬಟ್ ಇಲ್ಲ, ಸರಿಯಾದ ಉತ್ತರ ಅಪ್ಪು ಅಂತ ಆಗಿತ್ತು. ಹಾಗೆ ಸುಧಾ ನಾರಾಯಣ್ ಅವ್ರ ಉತ್ತರ ಕೂಡ ಈಗ ಬಂದು ತಲುಪ್ತಾ ಇದೆ. ತುಂಬ

ಲೇಟಾಗಿ ಕಳಿಸಿದವ್ರ ಉತ್ತರನ ಪರಿಗಣಿಸಲಾಗುವುದಿಲ್ಲ. ಮೊದಲ ಉತ್ತರ ಯಾರು ಕಳಿಸಿರ್ತೀರಾ ಅವರ ಹೆಸರನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಈಗ ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಪ್ರಶ್ನೆ ಕೂಡ ಸಿನಿಮಾಗೆ ಸಂಬಂಧಿಸಪಟ್ಟಿದ್ದು, ಹಾಗೆಯೇ ಒಂದು ಕವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಬರೆದವರು ಯಾರು? ಈ ಉತ್ತರ, ಈ ಹಾಡನ್ನ ಒಂದು ಸಿನಿಮಾದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆ ಸಿನಿಮಾಗೆ ಸಂಬಂಧಿಸಿದ್ದು ಅಂತ ಹೇಳಿದ್ದು. ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಬರೆದವರು ಯಾರು? ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9408090133948090091013. ಮೂಡಿ ಬರ್ತಾ ಇದೆ ಅಪ್ಪು ಚಿತ್ರದಿಂದ ಜಾಲಿ ಗೋ ಜಾಲಿ ಗೋ ಅನ್ನೋ ಗೀತೆ, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ರೈತರ ಜನಪ್ರಿಯ ಗೀತೆ ಎಂದೇ ಹೆಸರಾದ ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನ ಬರೆದವ್ರು ಯಾರು ಅಂತ. ಸರಿಯಾದ ಉತ್ತರವನ್ನ ಯಾರು ನಮಗೆ ಟೈಪ್ ಮಾಡಿ ಕಳಿಸಿದ್ದಾರೆ ಅಂತ ಮೊದಲು ನೋಡೋಣ. ರಘುನಾರಾಯಣ್, ಹಾಗೆ ರವಿ ಬಟ್ಲೇರಿಯಿಂದ, ಸುಬಾನ್ಕೋರಿ ಹಂಪಸಾಗರದಿಂದ, ಮಾರುತಿ ವಾಲ್ಮೀಕಿ, ಹಾಗೇನೆ ನೋಬಲ್ ಟೇಲರ್ ಮುನಿರಾಬಾದ್ನಿಂದ, ಮಹೇಶ್ ಬಿಸಿಸಿ ಲೇಔಟ್ನಿಂದ, ಎನ್ಎಸ್ ನರಸಿಂಹಸ್ವಾಮಿ ಗೋವಿಂದರಾಜ್ ನಗರ, ಹಾಗೆ ನಾಗೇಂದ್ರ ಈಚಲ ಬೀಡು ವೆಂಕಟೇಶ್ ಕೋಲಾರದಿಂದ, ಬಿಎನ್ ವೆಂಕಟೇಶ್ ಕೋಲಾರದಿಂದ, ಕೆಸಿ ಚಿಕ್ಕಣ್ಣ, ಹಾಗೆ ಸವಿತಾ ಈಶ್ವರ್ ಶ್ರೀನಿವಾಸ್ ಹೊಸಕೋಟೆಯಿಂದ, ಸುಜಾತ ಕೆ ನಟರಾಜ್ ಸುಭಾಷ್ ಬೂದಿಹಾಳಿಂದ, ಹಾಗೆ ಸುಮನಾ ರಮಾನಂದ ಕೊಯಮತ್ತೂರಿನಿಂದ, ಶಿವಶಂಕರಪ್ಪ ಹೂಗಾರ್ ಲಿಂಗಸ್ಗೂರಿನಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ, ಈ ಹಾಡನ್ನು ಬರೆದವರು ರಾಷ್ಟ್ರಕವಿ ವಿಶ್ವಮಾನವ ನಮ್ಮ ಕೆ ವಿ ಪುಟ್ಟಪ್ಪ ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಈ ಹಾಡನ್ನು ಬರೆದಿದ್ರು. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟ್ ಮೇಯರ್ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ? ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟ್ ಮೇಯರ್ ಆಗಿ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು 9408901013ಗೆ. ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಕಾಮನಬಿಲ್ಲು ಚಿತ್ರದಿಂದ ಅಶ್ವಥ್ ಸಿ ಅವರ ಗಾಯನದಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಗೀತೆ.

ಯಾವ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟರ್ ಆಗಿ ನಂತರ ಶಿಕ್ಷಣ ಸಚಿವರಾಗಿ ನಟಿಸಿದ್ದಾರೆ ಅಂತ ಹುಂಬಿಸಿಲಿನಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ಸರಿಯಾದ ಉತ್ತರವನ್ನ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ ಮೊಹಮ್ಮದ್ ಉಮರ್, ಜಡೇಶ್ ಅಂಬಿಗನೂರು ಬಳ್ಳಾರಿಯಿಂದ, ಜಗದಾಂಬಿಕಾ ಹಂಸವೇಣಿ, ಎನ್ ಜಿ ಬಸವರಾಜ್, ಹಾಗೆ ವತ್ಸಲಾಮೂರ್ತಿ, ವೇದಾ ಶೆಟ್ಟಿ, ಮಂಜು ಪಾವಗಡದಿಂದ, ಹಾಗೆ ಹಸನ್ ಸಾಬ್ ರಾಕೇಶ್ ಹರಿಹರದಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಉಮೇಶ್ ದೇವರ ಚಿಕ್ಕನಹಳ್ಳಿಯಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಹಾಗೆ ಸದಾನಂದ್ ತಿಪ್ಟೂರಿನಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ, ಹಾಗೆ ಬೇರೆ ಉತ್ತರಗಳು ಕೂಡ ಬಂದಿದೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದು ಆಗಿತ್ತು ಅಂತ ನೋಡೋದಾದರೆ ಕಿಚ್ಚ. ಕಿಚ್ಚ ಚಿತ್ರದಲ್ಲಿ ಸುದೀಪ್ ಅವರು ಕಾರ್ಪೊರೇಟರ್ ಆಗಿ, ಮೇಯರ್ ಆಗಿ, ನಂತರ ಕಾರ್ಪೊರೇಟರ್ ಶಿಕ್ಷಣ ಸಚಿವರಾಗಿ ತೆರೆಯಲ್ಲಿ ಕಾಣಿಸ್ಕೊಂಡಿದ್ದರು. ಸರಿಯಾದ ಉತ್ತರ ಕಳುಹಿಸಿದ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಚಿತ್ರವನ್ನು 2004 ತೆರೆ ಕಂಡಿತ್ತು. ಈ ಚಿತ್ರ ನಾಗೇಂದ್ರ ಮಾಗಡಿಯವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ತಾರಾ ಬಳಗದಲ್ಲಿ ಸುಜಾತ, ಹಾಗೆಯೇ ಕಿಚ್ಚ ಸುದೀಪ್ ಮುಂತಾದವರು ನಟಿಸಿದರು.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯಾಗಿ ಮೂಡಿ ಬರ್ತಾ ಇದೆ. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ನಾಲ್ಕನೆಯ ಪದವನ್ನ ನೀವು ಸಂದೇಶದ ಮೂಲಕ ಕಳಿಸಬೇಕು. ಮೊದಲೆರಡು ಪದ ಹೀಗಿದೆ: ಷಟ್ಪದಿ ಬ್ರಹ್ಮ ರಾಘವಾಂಕ, ಚುಟುಕುಗಳ ಬ್ರಹ್ಮ ಯಾವುದು ಅಂತ ನೀವು ಬರೆದು ಕಳಿಸ್ಬೇಕು. ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಡ್ಯಾಶ್ ಅನ್ನೋದು ನಮ್ಮ ಪ್ರಶ್ನೆ, ಯಾರು ಅಂತ ನೀವು ಉತ್ತರವನ್ನು ಬರೆದು ಕಳಿಸ್ಬೇಕು ಸಂದೇಶದ ಮೂಲಕ. ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ನಿಮಗೆ, 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ಸರಿಯಾದ ಉತ್ತರ ಹಾಗೂ ನಿಮ್ಮ ಊರಿನ ಹೆಸರೊಂದಿಗೆ ನಿಮ್ಮ ಉತ್ತರವನ್ನು ಟೈಪಿಸಿ ಕಳಿಸಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಕಿಚ್ಚ ಚಿತ್ರದಿಂದ ಹರಿಹರನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ಹೊಸ ಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ವಿ. ಪ್ರಶ್ನೆಯನ್ನ ಕೇಳಿದ್ವಿ, ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಯಾರು ಅಂತ ಕೇಳಿದ್ದೆ. ಚುಟುಕುಗಳ ಬ್ರಹ್ಮ ಯಾರು ಅಂತ ತುಂಬ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟವರು ಮಹೇಂದ್ರ ತೆಲಗರಹಳ್ಳಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಹಾಗೆ ಸಹನಾ ಬೆಂಗಳೂರಿನಿಂದ, ಇಂದುಮತಿ ಹರಿಹರದಿಂದ, ಸಿ ಎನ್ ಲಕ್ಷ್ಮಣ್ ನೇತ್ರ, ಎಂ ಶಿವಮ್ಮ ರಮ್ಯ ನೆಲಮಂಗಲದಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಅರಕೆರೆಯಿಂದ ಪಂಡಿತ್ ಅಣ್ಣಪ್ಪ ಸಾರ್ವಾಡ್, ಹಾಗೆ ಸುಪ್ರೀತ್ ದಯಾನಂದ್ ಕೆರೆ ತೊಣ್ಣೂರಿನಿಂದ, ಬಿ ಎಂ ವಿಶ್ವನಾಥ್ ಬಳ್ಳಾರಿಯಿಂದ, ಮಾರುತಿ ವಾಲ್ಮೀಕಿ ಕೊಪ್ಪಳದಿಂದ, ಹಾಗೇನೆ ಮುಕುಂದ ಯಲಹಂಕದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟಿಂದ, ಹಾಗೆ ಅರುಣ್ ರಾವ್ ಮುಂಬೈಯಿಂದ, ನಾಗೇಂದ್ರ ಈಚಲಬೀಡು, ಮೊಹಮ್ಮದ್ ಆಜಮ್ ಹೊಸಪೇಟೆಯಿಂದ, ಹಾಗೆ ಚಿತ್ರ ಭದ್ರಾವತಿಯಿಂದ, ರೇಖಾ ಯಲಹಂಕದಿಂದ, ಹಾಗೆ ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ, ಹಾಗೆ ಡಾಕ್ಟರ್ ಸುರೇಶ್ ದಾವಿದಪ್ಪ ಭಂಡಾರ್ಕರ್ ಕಲಬುರ್ಗಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಷಟ್ಪದಿ ಬ್ರಹ್ಮ ರಾಘವಾಂಕ ಆದರೆ ಚುಟುಕುಗಳ ಬ್ರಹ್ಮ ಅಂತ ದಿನಕರ್ ದೇಸಾಯಿ ಅವರನ್ನ ಕರೀತಾ ಇದ್ರು. ಇವರು ನಾಲ್ಕು ಸಾಲುಗಳ ಚುಟುಕುಗಳ ಕವನಗಳ ಮೂಲಕ ಸಮಾಜದ ಡೊಂಕುಗಳನ್ನು, ರಾಜಕೀಯ ವಿದ್ಯಮಾನಗಳನ್ನು ಮತ್ತು ಸಾಮಾನ್ಯ ಜನರ ನೋವುಗಳನ್ನು ಮಾರ್ಮಿಕವಾಗಿ, ತೀಕ್ಷ್ಣವಾಗಿ ಚಿತ್ರಿಸಿದವರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಹುಟ್ಟಿದ ಇವರು ಕವಿಯಾಗಿ, ಶಿಕ್ಷಣ ತಜ್ಞನಾಗಿ ಮತ್ತು ಕಾರ್ಮಿಕ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಮಯ ಆಗಿದೆ 3:55. ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿ ಉತ್ತರ ಕಳುಹಿಸಲು ಪ್ರಯತ್ನಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಂಚರಂಗಿ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿರುವ ಗೀತೆ.

ಸಮಯ ಆಗಿದೆ 4:02 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು ಮ್ಯೂಸಿಕಲಿ ಯೋರ್. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಪ್ರಪಂಚದ ಯಾವ ವಿಸ್ಮಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ನಮ್ ಜೊತೆಯಾಗಿರಿ. ಈ ಗೀತೆಗಳ ನಂತರ ನಿಮ್ಮನ್ನ ವಿಸ್ಮಯ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ವೀರ ಪರಂಪರೆ ಚಿತ್ರದಿಂದ ಎಸ್ ನಾರಾಯಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಗಾಯನದಲ್ಲಿ, ಹಾಗೆ ಜೊತೆಯಾಗಿ ಇನ್ನೊಂದು ಗೀತೆ ಯಾರೇ ಕೂಗಾಡಲಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ, ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

71.3 MHz ಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ದೇಶದಲ್ಲಿರುವ ಎರಡು ವಿಸ್ಮಯವಾದ ಸ್ಥಳಗಳ ಬಗ್ಗೆ ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ತಾ ಇದ್ದೀನಿ. ಮೊದಲನೇದು ನಮ್ಮ ದೇಶದ ರಾಜಸ್ಥಾನದ ಅಲ್ಲಿ ಒಂದು ಹಳ್ಳಿ ಇದೆ, ಪುಟ್ಟ ಹಳ್ಳಿ, ದೌಸಾ ಜಿಲ್ಲೆಯ ಅಬ್ನೇರಿ ಎಂದು ಪುಟ್ಟ ಹಳ್ಳಿ. ಇಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ಮತ್ತು ಆಳವಾದ ಮೆಟ್ಟಿಲುಗಳ ಬಾವಿ ಇದೆಯಂತೆ. ಈ ಸ್ಟೆಪ್ವೆಲ್ ಅಂದರೆ ಮೆಟ್ಟಿಲುಗಳ ಬಾವಿ ಪ್ರಪಂಚದಲ್ಲೇ ಅತಿ ಆಳವಾದ ಬಾವಿ. ಇದರಲ್ಲಿ 3,500 ಮೆಟ್ಟಿಲುಗಳು ಇದೆಯಂತೆ, ಅಂದರೆ ಸುಮಾರು 13 ಅಂತಸ್ತುಗಳಷ್ಟು ಆಳ. ನಾವು ಎತ್ತರಕ್ಕೆ ಅಂತಸ್ತು ಅಂದರೆ ಎತ್ತರ ಎತ್ತರಕ್ಕೆ ಹೇಳ್ತೀವಿ, ಬಟ್ ಇದು ಆಳವಾಗಿ ಇದೆಯಂತೆ. ಇದನ್ನು ಕ್ರಿಸ್ತಶಕ 8-9 ಶತಮಾನದ ನಡುವೆ ನಿಕುಂಬ್ ರಾಜವಂಶದ ರಾಜ ರಾಜ್ಚಂದ್ ಎಂಬುವರು ನಿರ್ಮಾಣ ಮಾಡಿದ್ರಂತೆ. ಸುಮಾರು 13 ಅಂತಸ್ತಿನಷ್ಟು ಆಳ ಇದ್ದು 100 ಅಡಿಗಳಿಗಿಂತ ಹೆಚ್ಚು ಕೆಳಕ್ಕೆ ಇಳಿದು ಹೋಗ್ಬೋದಂತೆ ಬಾವಿಯಲ್ಲಿ. ಈ ಮೆಟ್ಟಿಲುಗಳ ಚಾಂದ್ ಬೌರಿ ಅಂದರೆ ಬಾವಿ ಅಂತ ಅರ್ಥ. ಮೆಟ್ಟಿಲುಗಳ ವೈಶಿಷ್ಟ್ಯ, ಇದರಲ್ಲಿ ಒಟ್ಟು 3,500 ಕಿರಿದಾದ ಮೆಟ್ಟಿಲುಗಳನ್ನು ಅತ್ಯಂತ ನಾಜೂಕಾಗಿ ಜೋಡಿಸಲಾಗಿದೆ ಅಂತೆ. ಅಂದರೆ ಇದರ ವಿಶೇಷತೆ ಏನಪ್ಪ, ಇದರಲ್ಲಿ ವಿಸ್ಮಯ ಏನು ಅಂತ ಕೇಳೋದಾದರೆ, ನಾವು ಯಾವ

ಮೆಟ್ಟಿಲನ್ನು ಇಳಿದು ಕೆಳಗೆ ಹೋಗ್ತೀವೋ ಅದೇ ಮೆಟ್ಟಿಲನ್ನು ಬಳಸಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ತುಂಬ ಇಕ್ಕಟ್ಟಾದ ಚಿಕ್ಕ ಚಿಕ್ಕ ಚಿಕ್ಕದಾದ ಮೆಟ್ಟಿಲು ನೋಡೋಕ್ಕೆ ಒಂಥರ ಪಜಲ್ ಥರ ಕಾಣಿಸುತ್ತೆ ನಮಗೆ, ಒಂಥರ ಒಗ್ಗಟ್ಟಿನಂತೆ ಕಾಣಿಸುತ್ತೆ. ಆ ಚಿತ್ರ ನೋಡಿದ್ರೆ ಬಹುಶಃ ನಿಮ್ಗೆ ಅದು ಅರ್ಥ ಆಗುತ್ತೆ ಯಾವ ಥರ ಇದೆ ಅಂತ. ಇದು ಜ್ಯಾಮಿತಿಯ ನಿಖರತೆಗೆ ಅಂದರೆ ಜಾಮೆಟ್ರಿಕ್ ಸಿಮಿಟರಿಗೆ ಹೆಸರುವಾಸಿಯಾಗಿದೆ. ಬಾವಿಯ ಪಕ್ಕದಲ್ಲೇ ಸುಂದರವಾದ ಕಂಬಗಳು ಮತ್ತು ಕೆತ್ತನೆಯುಳ್ಳ ಹಜಾರಗಳು ಇದೆಯಂತೆ. ಮುಂದೆ ಮೂಡಿ ಬರ್ತಾ ಇದೆ ನೂರು ಜನ್ಮಕ್ಕೂ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಹಾಗೆಯೇ ಜೊತೆಯಾಗ್ತಿದೆ ವಾರೆ ವಾ ಚಿತ್ರದಿಂದ ವಿಜಯ್ ಜೇಸುದಾಸ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅವಿನಾಶ್ ಮತ್ತು ವಿಶ್ವಜಿತ್ ಅವರ ಸಂಗೀತವಿರುವ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ವಿಸ್ಮಯ ಜಗತ್ತಿನಲ್ಲಿ ನಾವು ಸಾಕ್ತಾ ಇದ್ವಿ. ಎರಡು ಸುಮಧುರವಾದ ಗೀತೆಗಳ ನಂತರ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಸ್ಮಯ ಜಗತ್ತಿನಲ್ಲಿ ನಾವು ರಾಜಸ್ಥಾನದ ಹಳ್ಳಿಯೊಂದರಲ್ಲಿರುವ ಚಾಂದ್ ಬೌರಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಬೌರಿ ಅಂದರೆ ಒಂದು ಬಾವಿ ಅಂತ ಅರ್ಥ ಬರುತ್ತೆ. ರಾಜಸ್ಥಾನ ಮರುಭೂಮಿ ಪ್ರದೇಶ, ಆದ್ದರಿಂದ ನೀರಿನ ಅಭಾವವನ್ನು ನೀಗಿಸೋಕ್ಕೆ ಈ ಬೃಹತ್ ಬಾವಿಯನ್ನು ನಿರ್ಮಿಸಲಾಯಿತಂತೆ. ಇದು ಕೇವಲ ನೀರಿನ ಮೂಲ ಆಗಿರದೆ ಸಮುದಾಯದ ಜನರು ಒಂದು ಕಡೆ ಸೇರೋದು ಮತ್ತು ತಂಪಾದ ಗಾಳಿಯನ್ನು ಆನಂದಿಸುವ ಸ್ಥಳವಾಗಿಯೂ ಕೂಡ ಬಳಕೆ ಮಾಡ್ತಾ ಇದ್ರು. ಬಾವಿಯ ತಳಭಾಗ ಮೇಲ್ಭಾಗಕ್ಕಿಂತ ಸುಮಾರು 5-6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನವನ್ನು ಹೊಂದಿರುತ್ತಂತೆ. ಜೈಪುರದಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಚಾಂದ್ ಬೌರಿಯನ್ನು ನಾವು ನೋಡಬಹುದು. ಇಲ್ಲಿ ಪಕ್ಕದಲ್ಲೇ ಒಂದು 10ನೇ ಶತಮಾನದ ಹರ್ಷತ್ ಮಾತಾ ದೇವಸ್ಥಾನ ಕೂಡ ಇದೆಯಂತೆ. ಹಾಗೆ ಇದು ನೋಡೋಕೆ ತುಂಬ ಅದ್ಭುತ ಕೂಡ ಆಗಿದೆಯಂತೆ. ಅನೇಕ ಬಾಲಿವುಡ್ ಚಿತ್ರಗಳಾದ ಭೂಲ್ ಬುಲಯ್ಯ ಮತ್ತು ಹಾಲಿವುಡ್ ಚಿತ್ರದ ಡಾರ್ಕ್ ನೈಟ್ ರೈಸಸ್ ಚಿತ್ರೀಕರಣ ಕೂಡ ಇಲ್ಲಿ ನಡೆದಿದೆ. ವಿಸ್ಮಯ ಜಗತ್ತಿನಲ್ಲೂ ಚಾಂದ್ ಬಾವರಿ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲೇ ಹೇಳಿದ್ದೆ, ಒಂದ್ಸರಿ ನಾವು ಯಾವ ಮೆಟ್ಲಿಂದ ಇಳಿದು ಹೋಗ್ತೀವೋ ಅದೇ ಮೆಟ್ಲಿಂದ ನಮಗೆ ವಾಪಸ್ ಬರೋಕ್ಕಾಗಲ್ಲ. ನಾವು ಬೇರೆ ಮೆಟ್ಟಿಲುಗಳ ಮೂಲಕ ವಾಪಸ್ ಬರಬೇಕಾಗುತ್ತಂತೆ. ಆದ್ದರಿಂದ ಸಂಜೆ ಆದಮೇಲೆ ಈ ಜಾಗಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಅಂದರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಯಾಕಂದರೆ ಇಳಿದು ಹೋದ್ಮೇಲೆ ಹತ್ತು ಬರೋಕ್ಕೆ ಕಷ್ಟ ಆಗುತ್ತೆ, ಗೊತ್ತಾಗಲ್ಲ ಅಂತ. ಅದಕ್ಕೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ರಾತ್ರಿ ಹೊತ್ತು ಈ ಜಾಗಕ್ಕೆ ಹೋಗೋಕ್ಕೆ ನಿಷೇಧವನ್ನು ಹೇರಿದಾರಂತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಚಾಂದ್ ಬೌರಿ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಮಾಹಿತಿಯನ್ನು ಹಂಚಿಕೊಂಡೆ ನಿಮ್ಮ ಜೊತೆ. ರಾಜಸ್ಥಾನದ ಒಂದು ಪುಟ್ಟ ಹಳ್ಳಿಲಿದೆ. ಇನ್ ಕೇಸ್ ನೀವೇನಾದರೂ ಆ ಕಡೆ ಟೂರು ಟ್ರಿಪ್ ಪ್ಲಾನ್ ಮಾಡೋದಾಗಿದ್ದರೆ, ಹೋಗೋದಾಗಿದ್ದರೆ ಒಂದ್ಸಲ ನೋಡ್ಕೊಂಡು ಬನ್ನಿ, ಹೆಂಗಿದೆ ಅದು, ನಿಜಾನಾ ಈ ಥರ ಇದೆಯಾ ಅಂತ ನಿಮಗೂ ಒಂದು ಅನುಭವ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮ್ಮ ಜೊತೆಯಾಗುತ್ತೆ. ನಂತರ ಇನ್ನೊಂದು ಪ್ರದೇಶದ ಬಗ್ಗೆ, ನಮ್ಮ ಭಾರತದಲ್ಲೇ ಇರುವ ಇನ್ನೊಂದು ಪ್ರದೇಶದ ಬಗ್ಗೆ, ವಿಸ್ಮಯವಾದ ಪ್ರದೇಶದ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಮೂಡಿ ಬರ್ತಾ ಇದೆ ಅಣ್ಣ ಬಾಂಡ್ ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಗೀತೆ. ಹಾಗೆಯೇ ಅಲೆಮಾರಿ ಚಿತ್ರದಿಂದ ಮೂಡಿ ಬರ್ತಾ ಇದೆ ಶ್ರೇಯಾ ಘೋಷಾಲ್ ಹಾಗೂ ಜಾವೇದ್ ಅಲಿಯವರ ಗಾಯನದಲ್ಲಿ, ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು. ಭಾರತದ ಮತ್ತೊಂದು ವಿಸ್ಮಯವಾದ ಸ್ಥಳದ ಬಗ್ಗೆ ನಿಮ್ಮ ಜೊತೆ ಮಾಹಿತಿನ ಹಂಚ್ಕೋತೀನಿ ಅಂತ ಹೇಳಿದೆ. ಹೌದು, ಇದಿರೋದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿರುವ ಒಂದು ಬೃಹತ್ ದೊಡ್ಡದಾಗಿರುವಂಥ ಕಲ್ಲು ಬಂಡೆ. ಇದನ್ನು ಕೃಷ್ಣಾಸ್ ಬಟರ್ ಬಾಲ್ ಅಂದರೆ ದೊಡ್ಡ ಕಲ್ಲು ಬಂಡೆ ಅಂತ, ಕಲ್ಲು ಬಂಡೆ ಇದು ಕೃಷ್ಣಾಸ್ ಬಟರ್ ಬಾಲ್ ಅಂತ ಕರೀತಾರೆ. 250 ಟನ್ ತೂಕ, 250 ಟನ್ ತೂಕ ಮತ್ತು 20 ಅಡಿಗಳಷ್ಟು ಎತ್ತರವಾಗಿದೆಯಂತೆ. ಇದು ನಿಂತಿರೋದು ಒಂದೇ ಒಂದು ಚಿಕ್ಕದಾದ ಪಾಯಿಂಟ್ ಮೇಲೆ, ಅತಿ ಚಿಕ್ಕದಾದ ಪಾಯಿಂಟ್ ಮೇಲೆ ಇದು ನಿಂತಿದೆಯಂತೆ. ಈಗಲೋ ಆಗ್ಲೋ ಜಾರಿ ಬೀಳುತ್ತೆ, ಕೆಳಗಿರುವ ಊರಿಗೂರೇ ನಾಶ ಆಗ್ಬೋದು ಅಂತ ಭಯ ಕೂಡ ಆಗುತ್ತಂತೆ ಆ ಬಂಡೆ ನೋಡಿದ್ರೆ. ಆದರೆ ಕಳೆದ 1200 ವರ್ಷಗಳಿಂದ ಇದು 1 ಇಂಚು ಕೂಡ ಕದಲದೆ ಹೇಗೆ ನಿಂತಿದೆಯೋ ನಿಂತ ಜಾಗದಲ್ಲೇ ಇದೆಯಂತೆ. ಸುನಾಮಿ, ದೊಡ್ಡ ದೊಡ್ಡ ಭೂಕಂಪಗಳೇ ಬಂದರೂ ಕೂಡ ಈ ಕಲ್ಲು ಅಲ್ಗಾಡಿಲ್ಲ ಅಂತೆ. 1908ರಲ್ಲಿ ಆಗಿನ ಮದ್ರಾಸ್ ಗವರ್ನರ್ ಆಗಿದ್ದ ಸರ್ ಆರ್ಥರ್ ಅವರು 7 ಆನೆಗಳನ್ನು ಕರ್ಕೊಂಡು ಬಂದು ಈ ಬಂಡೆಯನ್ನು ಉರುಳಿಸೋಕೆ ಪ್ರಯತ್ನ ಪಟ್ಟಂತೆ. ಆದರೆ ಅದನ್ನು ಎಳೆದು ಎಳೆದು ಆನೆಗಳೇ ಸುಸ್ತಾದ್ವಿ ಹೊರತು ಬಂಡೆ ಮಾತ್ರ ಕದಲ್ಲೇ ಇಲ್ಲ ಅಂತೆ. ಹಾಗೆ ಇದನ್ನು ಶ್ರೀಕೃಷ್ಣ ತಿಂತಾ ಇರುವ ಬೆಣ್ಣೆ ಮುದ್ದೆ ಅಂತಲೂ ಕರೀತಾರೆ. ಇದು ಏಲಿಯನ್ ಟೆಕ್ನಾಲಜಿನೋ ಅಥವಾ ನ್ಯಾಚುರಲ್ ವಂಡರೋ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಸಣ್ಣ ಬೇಸ್ ಮೇಲೆ ಅಷ್ಟು ದೊಡ್ಡ ಕಲ್ಲು ಬಂಡೆ ಹೇಗೆ ಬ್ಯಾಲೆನ್ಸ್ ಆಗಿ ನಿಂತಿದೆ ಅನ್ನೋದೇ ಮಾಡರ್ನ್ ಫಿಸಿಕ್ಸ್ಗೂ ಕೂಡ ಅರ್ಥ ಆಗದೆ ಇರೋ ಪ್ರಶ್ನೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಈ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳ ನಂತರ.

ಸಮಯಾಗಿದೆ 4:46. ವಿಸ್ಮಯವಾದ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ಸುಮಧುರವಾದ ಗೀತೆಗಳ ಒಂದು ಜಾಡು ಹಿಡಿದು ಅಂತ ಹೇಳ್ಬೋದು. ತಮಿಳುನಾಡಿನ ಮಹಾಬಲಿಪುರಂನಲ್ಲಿರುವ ಕೃಷ್ಣಾಸ್ ಬಟರ್ ಬೌಲ್ ಅನ್ನೋ ದೊಡ್ಡದಾದ ಬೃಹತ್ ಬಂಡೆ ಬಗ್ಗೆ ನಾವು ವಿಸ್ಮಯ ಜಗತ್ತಿನಲ್ಲಿ ಮಾತಾಡ್ತಾ ಇದ್ವಿ. ಗುರುತ್ವಾಕರ್ಷಣೆಗೆ ಒಂದು ಸವಾಲಾಗಿರುವ ಈ ಬಂಡೆ ಸುಮಾರು 6 ಮೀಟರ್ ಎತ್ತರ ಮತ್ತು 5 ಮೀಟರ್ ಅಗಲ ಇದ್ದು ಅಂದಾಜು 250 ಟನ್ ತೂಕ ಇದೆ ಅಂತ ಹೇಳಿದೆ. ಇದು ಒಂದು ಬೆಟ್ಟದ ಸಣ್ಣ ಇಳಿಜಾರಿನ ಅತ್ಯಂತ ಕಡಿಮೆ ವಿಸ್ತೀರ್ಣದ ಮೇಲೆ ನಿಂತಿದ್ರೂ ಕೂಡ 100 ವರ್ಷಗಳಿಂದ ಉರುಳದೆ ಹಾಗೆ ನಿಂತಿರೋದು ಒಂದು ಪವಾಡದಂತೆ ಕಾಣುತ್ತೆ. ಈ ಹಿಂದೂ ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಬಾಲ್ಯದಲ್ಲಿ ಮೊಸರು ಮಡಿಕೆಯಿಂದ ಬೆಣ್ಣೆಯನ್ನು ಕಳ್ತನ ಮಾಡ್ತಿದ್ದಾಗ ಸ್ವಲ್ಪ ಬೆಣ್ಣೆ ಆಕಾಶದಿಂದ ಕೆಳಗೆ ಬಿತ್ತಂತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇದಕ್ಕೆ ಕೃಷ್ಣನ ಬೆಣ್ಣೆ ಉಂಡೆ ಅಂತಾನು ಅಂದರೆ ಕೃಷ್ಣಾಸ್ ಬಟರ್ ಬಾಲ್ ಅಂತ ಕೂಡ ಕರೀತಾರೆ. ಹಾಗೆಯೇ ಪಲ್ಲವ ರಾಜರು ಕೂಡ ಈ ಕಲ್ಲನ್ನು ಸರಿಸೋಕೆ ಪ್ರಯತ್ನಿಸಿ ವಿಫಲರಾದರು ಅಂತ ಕೂಡ ಹೇಳುತ್ತಾರೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿದೆ. ಪ್ರವಾಸಿಗರು ಈ ಕಲ್ಲಿನ ಕೆಳಗೆ ಕುಳಿತು ಫೋಟೋ ತೆಗೆದುಕೊಳ್ಳೋಕೆ ಮತ್ತು ಅದರ ಅದ್ಭುತ ಬ್ಯಾಲೆನ್ಸಿಂಗ್ ಅಂದರೆ ಸಮತೋಲನವನ್ನು ನೋಡೋಕೆ ಇಲ್ಲಿಗೆ ಬರ್ತಾರಂತೆ. ನೀವು ಯಾವಾಗಲಾದರೂ ಮಹಾಬಲಿಪುರಂಗೆ ಭೇಟಿ ಕೊಟ್ಟರೆ ಖಂಡಿತ ಈ ಸ್ಥಳವನ್ನು ಭೇಟಿ ಮಾಡೋಕೆ ನೋಡ್ಕೊಂಡು ಬರೋಕೆ ಮರಿಬೇಡಿ.

ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು ಇಷ್ಟು ಹೊತ್ತು. ವಿಸ್ಮಯ ಜಗತ್ತಿನಲ್ಲಿ ರಾಜಸ್ಥಾನದ ಚಾಂದ್ ಬೌರಿ ಮತ್ತು ತಮಿಳುನಾಡಿನ ಕೃಷ್ಣಾಸ್ ಬಟರ್ ಬಾಲ್ ಬಂಡೆ ಬಗ್ಗೆ ತಿಳ್ಕೊಂಡ್ವಿ. ಸಮಯ ಆಗಿದೆ 4:52. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತಿನೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಮುಗಿಸುವ ಸಮಯ ಬಂದಿದೆ. ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಕೂಡ ಬಂದಾಯಿತು. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಲ್ಲ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ಅನಿತ ಮಾಡುವ ಶುಭ ಸಂಜೆ ನಮಸ್ಕಾರಗಳನ್ನು ತಿಳಿಸಿದ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕೆ ಕಲ್ಯಾಣಿಯವರ ಸಾಹಿತ್ಯದಲ್ಲಿ ಹಾಗೂ ಹರಿಹರನಿವರ ಕಂಠದಲ್ಲಿ ಮೈ ಆಟೋಗ್ರಾಫ್ ಚಿತ್ರದ ಗೀತೆ ಸಂಗೀತ ನೀಡಿದ್ದಾರೆ ಭಾರದ್ವಾಜ್.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಗೀತೆಯನ್ನು ಕೇಳಿದ್ದೀರಿ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಇಳಯರಾಜ. ಬನ್ನಿ ಚಿತ್ರ ಇವರ ಧ್ವನಿಯಲ್ಲಿ ಕೇಳೋಣ. ನೀಲಾಂಬರಿ ಚಿತ್ರದ ಗೀತೆಯನ್ನು ರಾಜೇಶ್ ರಾಮನಾಥ್ ಇವರ ಸಂಗೀತ ಸಂಯೋಜನೆಗೆ ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ,
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಮನಸ್ಸೆಲ್ಲ ನೀನೇ ಚಿತ್ರಕ್ಕೆಂದು ಹಾಡಿದವರು ನಂದಿತಾ ಹಾಗೂ ಅರ್ಚನಾ. ಬೇಲೂರು ರಾಮಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರವಿರಾಜ್. ಕೇಳುಗರೆ, ಈಗ ಸಮಯ 5:22:35 ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.1 ಕಂಪನಾಂಕವನ್ನು ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಚಿತ್ರಗೀತೆಗಳನ್ನು. ಬನ್ನಿ, ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಗೀತಪ್ರಿಯ ಇವರ ಗೀತ ರಚನೆಯಲ್ಲಿ ಮೌನ ಗೀತೆ ಚಿತ್ರಕ್ಕೆಂದು ಹಾಡಿದ್ದಾರೆ S. ಜಾನಕಿ. ಸಂಗೀತ ನಿರ್ದೇಶನ M. ರಂಗಾರಾವ್.

ಶಿವರಾಜ್ಕುಮಾರ್ ಹಾಗೂ ಮಂಜುಳಾಯವರ ಧ್ವನಿಯಲ್ಲಿರುವ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನಷ್ಟು ಚಿತ್ರಗೀತೆಗಳನ್ನು ಕೇಳಬಹುದು 7:45 ಕ್ಕೆ.

ಇಂದಿನ ಯುವವಾಣಿ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇಂದಿನ ಯುವವಾಣಿಯಲ್ಲಿ ಕೇಳೋಣ ವೃಂದಗಾನದಲ್ಲಿ ಸುಗಮ ಸಂಗೀತವನ್ನು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮಗಳ ಪರಿಚಯ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ 6:10 ಪ್ರಕಟಣೆಗಳು. 6:15 ಸ್ಟೆಥೋಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರ, ಈ ವಿಷಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ವಿಜಯಶ್ರೀ. ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಬೆಂಡೆಯಲ್ಲಿ ಕಾಯಿಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ. ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟಿ ಧಾರಣೆ ಕೇಳಬಹುದು ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. 7:20 ಭೀಮರಾಯ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು ಬಿತ್ತರವಾಗಲಿವೆ. 7:45 8:30 ಚಿತ್ರಗೀತೆಗಳಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ನಿಮ್ಮ ಕರೆ ನಿಮಗೊಂದು ಗೀತೆ. 8:30 ಮಾನ್ವಿ ತಾಲೂಕಿನ ಚೀಕಲ್ಪರ್ವಿ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಬಹುದು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಇನ್ನು ಭಾವಗೀತೆಗಳು 9:15 9:30 ಕರೆಂಟ್ ಅಫೈರ್ಸ್ ಕಾರ್ಯಕ್ರಮ ಕೇಳಿಬರಲಿದೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ನಾರಾಯಣ್ ಅವರ ಸರೋದ್ವಾದನದ ಧ್ವನಿಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇವು ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ. ವಂದನ. 6:30 ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ ಚಿಂತನ ಕೇಳಿಬರಲಿದೆ ಮೈಸೂರು ಕೇಂದ್ರದ ಕೊಡುಗೆಯಲ್ಲಿ. 6:35 ದೇಶಭಕ್ತಿಗೀತೆ ಶಿವರಾಮು ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ. 6:45 ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಕೇಳಿ 6:45. ಇನ್ನು 7:15 ಹಾಗೂ 9:05 ಭಾವಗೀತೆಗಳು ಬಿತ್ತರವಾಗಲಿವೆ. 7:45 ಹಾಗೂ 9:30 ಚಿತ್ರಗೀತೆಗಳನ್ನು ಆಲಿಸಬಹುದು. 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಾಯನ ಕೇಳಿಬರಲಿದೆ. ಪ್ರಕಟಣೆಗಳು 9:00. 10:32 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ. ನಂತರ ಭಕ್ತಿಗೀತೆ ನಿರ್ವಹಣೆ ವೆಂಕಟೇಶ್ ಬೇನು ಬೆಂಚಿ ಸಹಕಾರ ರಮಾ ಕುಲಕರ್ಣಿ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆಯಲ್ಲಿ. 12:35 ಕ್ಷಯರೋಗ ಕಾರಣ ಮತ್ತು ಚಿಕಿತ್ಸೆ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ್ ಕಬ್ಬೇರ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು ಆರೋಗ್ಯ ಸಂಚಿಕೆಯಲ್ಲಿ ಹೊಸಪೇಟೆ ಕೇಂದ್ರದ ಕೊಡುಗೆಯಲ್ಲಿ. 1:00 ಪ್ರಗತಿ ಪಥ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಮಕ್ಕಳ ಕಾರ್ಯಕ್ರಮ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಮೇಲೆ ಕಾರ್ಯಕ್ರಮಗಳು. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ ನಿಮ್ಮ ಕರೆ ನಿಮ್ಮ ಗೀತೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಕುರಿತು ಕಾರ್ಯಕ್ರಮ ಪ್ರಸ್ತುತಿಪಡಿಸಲಿದ್ದಾರೆ ವೆಂಕಟೇಶ್ ಹೂಗಾರ್. 6:15 ಗೋಹದುಳಿಯಲ್ಲಿ ರಾಯಚೂರು ಜಿಲ್ಲೆಯ ಗಾಣದಾಳದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇನು ಬೆಂಚಿ. 6:51 ಕೃಷಿರಂಗ. 7:20 ಜನಪದ ಸಂಗೀತದಲ್ಲಿ ಹಳ್ಳಿ ಹೊಸೂರು ಗ್ರಾಮದ ಸಗರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 7:45 ಸಮಾಚಾರ ದರ್ಶನ. 8:00 ಮಣಿಪಾಲನ ಉನ್ನತ ಶಿಕ್ಷಣ ಅಕಾಡೆಮಿಯ 33ನೇ ಘಟಿಕೋತ್ಸವದ ಪ್ರಾಯೋಜಿತ ಬಾನುಲಿ ವರದಿ ಕೇಳಿಬರಲಿದೆ. 8:15 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮ. 9:15 ಭಾವಗೀತೆಗಳು. ಇನ್ನು ರಾತ್ರಿ 10:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ, ಅರಿವೆಂಬ ಗುರುವಿಗೆ ಶರಣೆಂಬೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
5: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
8: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ರಾಯಚೂರು. ವಿಜ್ಞಾನ ರಶ್ಮಿ.

ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದ ವಿಷಯ ಸ್ಟೆಥಾಸ್ಕೋಪ್ ಮತ್ತು ಸೂಕ್ಷ್ಮದರ್ಶಕ ಯಂತ್ರವನ್ನ ಕಂಡುಹಿಡಿದ ಬಗೆ. ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಇಂದು ನಾವು ಎರಡು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವೈದ್ಯ ವಿಜ್ಞಾನ ಅನ್ನೋದು ಮುಂದುವರೆದ ಸಾಮಾಜಿಕ ಆಧುನಿಕತೆಯ ಒಂದು ಭಾಗ ಅಂತಲೇ ಹೇಳಬಹುದು. ನಾವು ಈಗ ಯಾವೆಲ್ಲ ಆಧುನಿಕತೆಯನ್ನ ವೈದ್ಯ ವಿಜ್ಞಾನದಲ್ಲಿ ನೋಡೋಕೆ ಸಾಧ್ಯವೋ ಅವೆಲ್ಲವನ್ನ ಹಿಂದೆ ಇದ್ದೇ ಇಲ್ಲ ಅನ್ನುವಂಥ ಒಂದು ಕಾಲ ಇತ್ತು. ಹಾಗೆ ಅವೆಲ್ಲವೂ ಮುಂದುವರೆದು ಈಗ ನಾವು ಒಂದು ಮುಂದುವರೆದ ವೈದ್ಯ ವಿಜ್ಞಾನದ ಭಾಗವಾಗಿದ್ದೇವೆ ಅಂತ ಹೇಳ್ಬೋದು. ಈಗ ಸ್ಟೆಥಾಸ್ಕೋಪ್ ಅನ್ನೋದು ಎಲ್ಲರಿಗೂ ಕೂಡ ಬಹಳ ಮುಖ್ಯವಾದಂತಹ ಒಂದು ವೈದ್ಯ ವಿಜ್ಞಾನದ ಅಂಗ. ಈ ಸ್ಟೆಥಾಸ್ಕೋಪ್ ಅನ್ನ ಕಂಡುಹಿಡಿದ ಬಗೆ ಯಾವ ರೀತಿಯದು ಅನ್ನೋದನ್ನ ನಾವು ಇವತ್ತು ಹಿಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣಂತ. ರೋಗಿ ಮೂತ್ರ ಮಾಡಿದ ಜಾಗದಲ್ಲಿ ಇರುವೆಗಳು ಮುತ್ತಿಕೊಂಡರೆ ಆತನಿಗೆ ಮಧುಮೇಹ ಅಥವಾ ಡಯಾಬಿಟಿಸ್ ಕಾಯಿಲೆ ಇದೆ ಎಂದು ಕ್ರಿಸ್ತಪೂರ್ವದ ಹಲವು ಶತಮಾನಗಳ ಹಿಂದೆ ಆಯುರ್ವೇದ ಪರಿಣಿತರು ರೋಗ ನಿರ್ಣಯ ಮಾಡುತ್ತಿದ್ದರಂತೆ. ಹಾಗೆಯೇ ರೋಗಿಯ ಮೈ ಸ್ಪರ್ಶಿಸಿದಾಗ ಬಹಳ ಬಿಸಿ ಇದ್ದರೆ ಅವನಿಗೆ ಜ್ವರ ಬಂದಿದೆ ಎಂದು ಹೇಳುತ್ತೇವೆ. ಆದರೆ ಎಲ್ಲ ಕಾಯಿಲೆಗಳು ಹೀಗೆ ಸ್ವಯಂ ಪ್ರಕಟಿತವಾಗಲಾರವು. ಅದಕ್ಕಾಗಿ ಹಲವು ಪರೀಕ್ಷಾ ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ರೋಗಗ್ರಸ್ತನಾದ ಮನುಷ್ಯನ ಹಲವು ಅವಯವಗಳ ಕಾರ್ಯಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ಅವಯವಗಳು ಸಹಜ ಸ್ಥಿತಿಯಲ್ಲಿರುವಾಗ ಪ್ರಕಟಿಸುವ ಸಾಮಾನ್ಯ ಲಕ್ಷಣಗಳ ಪರಿಚಯವಿದ್ದರೆ ಅವು ರೋಗಗ್ರಸ್ತವಾದಾಗ ಪ್ರಕಟವಾಗುವ ವ್ಯತ್ಯಾಸಗಳನ್ನು ಗುರುತಿಸುವ ಮೂಲಕ ರೋಗ ನಿರ್ಣಯ ಮಾಡಲು ಸಾಧ್ಯವಾಗುತ್ತದೆ. ಶ್ವಾಸಕೋಶ ಮತ್ತು ಎದೆಗೂಡಿನ ಭಿತ್ತಿಯ ಪೊಳ್ಳು ಜಾಗದಲ್ಲಿ ನೀರು, ರಕ್ತ ಅಥವಾ ಕೀವು ಸೇರಿಕೊಂಡಿರುವುದನ್ನು ಎದೆಯ ಹೊರಭಾಗವನ್ನು ಬೆರಳಿನಿಂದ ತಟ್ಟಿ ಬಡಿಯುವ ಪರ್ಕಷನ್ ವಿಧಾನವನ್ನು ಆಯನ್ ಬ್ರಗರ್ ತೋರಿಸಿಕೊಟ್ಟಿದ್ದು ಈ ದಿಸೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಯಿತು. ಎದೆಗೂಡಿನ ಒಳಗೆ ಇರುವ ಗುಂಡಿಗೆ ಅಂದರೆ ಹೃದಯ ಮತ್ತು ಶ್ವಾಸಕೋಶಗಳು ಕಾರ್ಯನಿರ್ವಹಿಸುವಾಗ ವಿಶಿಷ್ಟ ರೀತಿಯ ಶಬ್ದಗಳು ಹೊರಹೊಮ್ಮುತ್ತವೆ. ಆಧುನಿಕ ವೈದ್ಯ ಪದ್ಧತಿಯ ಆದ್ಯ ಪ್ರವರ್ತಕ ಹಿಪ್ಪೋಕ್ರೆಟಿಸ್ ರೋಗಿಗಳ ಎದೆಗೂಡಿಗೆ ತನ್ನ ಕಿವಿಯನ್ನು ಆನಿಸಿಕೊಂಡು ಕೇಳಿಬರುವ ಶಬ್ದಗಳ ವಿಶ್ಲೇಷಣೆಯಿಂದ ಕೆಲವು ರೋಗಗಳನ್ನು ನಿರ್ಧರಿಸುತ್ತಿದ್ದರಂತೆ. ಈ ರೀತಿಯ ಆಲಿಸುವಿಕೆಯಿಂದ ಶಬ್ದಗಳು ಅಷ್ಟೇನೂ ಸ್ಪಷ್ಟವಾಗಿ ಕೇಳಿಸುವುದಿಲ್ಲ. ಎದೆಗೂಡಿನ ಎಲ್ಲ ಭಾಗಗಳಿಗೂ ಕಿವಿಯಿಟ್ಟು ಆಲಿಸುವುದು ಕಷ್ಟದ ಕೆಲಸ. ಅಲ್ಲದೆ ಮಹಿಳಾ ರೋಗಿಗಳ ಎದೆಯ ಎಲ್ಲ ಕಡೆಗಳಲ್ಲೂ ಕಿವಿಯನ್ನು ಸ್ಪರ್ಶಿಸಿಕೊಂಡು ದೀರ್ಘಕಾಲ ಪರೀಕ್ಷೆಗೊಳಪಡಿಸುವುದು ಪ್ರಚಲಿತ ನಡವಳಿಕೆಗಳಿಗನ್ವಯ ಶಿಷ್ಟ ಸಂಪ್ರದಾಯ ಎನಿಸಲಾರದು. ಆದ್ದರಿಂದ ಈ ವಿಧಾನವನ್ನು 18ನೇ ಶತಮಾನದ ಆದಿಯವರೆಗೂ ವೈದ್ಯರು ಅನುಸರಿಸುತ್ತಿದ್ದರೂ ಅದು ಅಷ್ಟೇನೂ ಸಮರ್ಪಕ ಪರೀಕ್ಷಾ ವಿಧಾನವೆಂದು ಪರಿಗಣಿತವಾಗಿರಲಿಲ್ಲ. ಫ್ರಾನ್ಸ್ ದೇಶದಲ್ಲಿ ಜನಿಸಿದ ರಿನೆ ಥಿಯೋಫಿಲ್ ಹಯಾಸಿಂತ್ ಲೆನಿಕ್ 1781ರಲ್ಲಿ ಜನಿಸಿದರು. ಬಾಲ್ಯದಲ್ಲಿ ತಬ್ಬಲಿಯಾದರೂ ಕಷ್ಟಪಟ್ಟು ವೈದ್ಯನಾದವರು. ಅವರ ಗಮನಕ್ಕೆ ಬರುತ್ತಿದ್ದ ಯಾವುದೇ ರೋಗದ ಬಗೆಗೆ ಪರಿಪೂರ್ಣ ಜ್ಞಾನ ಸಂಪಾದನೆ ಮಾಡುವ ಅತೀವ ಆಸಕ್ತಿ ಲೆನಿಕ್ನಲ್ಲಿತ್ತು. ರೋಗಿಗಳ ಪಕ್ಕದಲ್ಲೇ ಬಹಳ ಸಮಯ ಕಳೆಯುತ್ತಿದ್ದ ಅವರು ಕಾಯಿಲೆಯ ಇತಿಹಾಸ, ಪ್ರಕಟವಾದ ಚರ್ಯೆ ಮತ್ತು ತನ್ನ ಪರೀಕ್ಷೆಗಳಿಂದ ತಿಳಿದು ಬಂದ ವಿಷಯಗಳನ್ನೆಲ್ಲ ದಾಖಲು ಮಾಡಿಕೊಂಡು ಅಂತಿಮ ನಿರ್ಧಾರಕ್ಕೆ ಬರುವುದು ಅವರ ಚಿಕಿತ್ಸಾ ವಿಧಾನವಾಗಿತ್ತು. ಪ್ಯಾರಿಸ್ನ ನೇಕರ್ ಆಸ್ಪತ್ರೆಯಲ್ಲಿ ಲೆನೆಕ್ ಕಾರ್ಯನಿರತರಾಗಿದ್ದರು. ಎದೆ ಉಬ್ಬಸದಿಂದ ತೀವ್ರ ಸಂಕಟ ಪಡುತ್ತಿದ್ದ ಸ್ಥೂಲಕಾಯದ ಮಹಿಳೆಯೊಬ್ಬಳ ರೋಗ ನಿರ್ಣಯ ಒಂದು ಸಮಸ್ಯೆಯಾಗಿ ಪರಿಣಮಿಸಿತ್ತು. ಆಕೆಯ ಕಾಯಿಲೆ ಶ್ವಾಸಕೋಶದಿಂದ ಉದ್ಭವಿಸುತ್ತಿದೆಯೇ ಅಥವಾ ಹೃದಯದೊಳಗಡೆಯ ವ್ಯತ್ಯಾಸವು ಉಬ್ಬಸದ ಕಾರಣವೇ ಎಂಬ ಖಚಿತ ನಿರ್ಧಾರವಾಗಬೇಕಾಯಿತು. ತನ್ನ ಕಿವಿಗಳನ್ನು ಆಕೆಯ ಎದೆಗಾನಿಸಿಕೊಂಡು ಶಬ್ದಗಳನ್ನು ಕೇಳುವ ಪ್ರಯತ್ನವನ್ನು ಲೆನಿಕ್ ಮಾಡಿದರು. ಆದರೆ ಅದು ಸಾಧ್ಯವಾಗಲಿಲ್ಲ. ಶಬ್ದಗಳು ಸ್ಪಷ್ಟವಾಗಿ ಕೇಳಿ ಬರುತ್ತಿರಲಿಲ್ಲ. ಶ್ವಾಸಕೋಶ ಮತ್ತು ಹೃದಯಗಳಿಂದ ಹೊರಸೂಸುತ್ತಿದ್ದ ಶಬ್ದಗಳ ಸರಿಯಾದ ವಿಶ್ಲೇಷಣೆಯಾಗದೆ ಆಕೆಗೆ ನಿಖರವಾದ ಚಿಕಿತ್ಸಾ ವಿಧಾನವನ್ನು ಅಳವಡಿಸುವಂತಿರಲಿಲ್ಲ. ಆಕೆಯ ಸಮಸ್ಯೆ ಆ ದಿನವೆಲ್ಲ ಅವನ ಮನಸ್ಸನ್ನು ಆವರಿಸಿಕೊಂಡಿತು. ಕೆಲಸ ಮುಗಿಸಿ ಮನೆಗೆ ಹೋದರೂ ರಾತ್ರಿಯೆಲ್ಲ ಅದರ ಗುಂಗಿನಿಂದ ಸರಿಯಾಗಿ ನಿದ್ದೆ ಮಾಡಲಾಗಲಿಲ್ಲ. ಮರುದಿನ ಆಸ್ಪತ್ರೆಗೆ ಹೋಗುವ ದಾರಿಯಲ್ಲೂ ಲೆನಿಕ್ ಅದೇ ಯೋಚನೆಯಲ್ಲಿ ಮುಳುಗಿದ್ದರು. ಉದ್ಯಾನವನವೊಂದರ ಪಕ್ಕದಲ್ಲಿ ಹಾಯ್ದು ಹೋಗುತ್ತಿರುವಾಗ ಅಲ್ಲಿ ಆಟವಾಡಿಕೊಳ್ಳುತ್ತಿದ್ದ ಮಕ್ಕಳ ಕೇಕಿಯ ಕುಣಿದಾಟ ಅವರ ಗಮನ ಸೆಳೆಯಿತು. ಅಲ್ಲಿ ಒಂದು ಕಡೆ ಉದ್ದನೆಯ ಕೊಳವೆಯೊಡನೆ ಆಟವಾಡುತ್ತಿದ್ದ ಇಬ್ಬರು ಹುಡುಗರು ಅವರನ್ನು ತೀವ್ರವಾಗಿ ಆಕರ್ಷಿಸಿದರು. ಕೊಳವೆಯ ಒಂದು ತುದಿಯನ್ನ ಒಬ್ಬ ತನ್ನ ಕಿವಿಗೆ ಆನಿಸಿ ಹಿಡಿದುಕೊಂಡಿದ್ದ, ಇನ್ನೊಂದು ತುದಿಯನ್ನ ಹಿಡಿದುಕೊಂಡವ ಆ ಭಾಗವನ್ನ ತನ್ನ ಕೈ ಉಗುರುಗಳಿಂದ ಪರಿಚುತ್ತಿದ್ದ. ಅವನು ಪರಿಚಿತಾಗಲೆಲ್ಲ ಕೊಳವೆಯನ್ನ ಕಿವಿಯ ಹತ್ತಿರ ಹಿಡಿದುಕೊಂಡ ಹುಡುಗ ಹರ್ಷಭರಿತನಾಗಿ ಕೇಕೆ ಹಾಕಿ ಕುಣಿಯುತ್ತಿದ್ದ. ಆ ದೃಶ್ಯವನ್ನ ನೋಡಿದ ಕ್ಷಣ ಲೆನಿಕ್ನ ತಲೆಯಲ್ಲಿ ಮಿಂಚು ಹೊಳೆದಂತಾಯಿತು. ಕೊಳವೆಯ ಒಂದು ತುದಿಯನ್ನ ಪರಿಚಿದಾಗ ಉದ್ಭವವಾಗುತ್ತಿದ್ದ ಶಬ್ದ ತರಂಗಗಳು ಇನ್ನೊಂದು ತುದಿಗೆ ಪ್ರವಹಿಸಿ ಕಿವಿಯ ಹತ್ತಿರ ಹಿಡಿದುಕೊಂಡಿದ್ದವರಿಗೆ ಕೇಳಿಸುತ್ತಿದ್ದರಿಂದಲೇ ಆ ಹುಡುಗ ಹರ್ಷದಿಂದ ನಲಿದಾಡುತ್ತಿರಬೇಕೆಂದು ಲೆನೆಕ್ಕೆಗೆ ಆ ಸಂದರ್ಭದಲ್ಲಿ ತಲುಪಿದ ಸಂದೇಶವಾಯಿತು.

ಶಾಲೆಗೆ ಹೋದೊಡನೆ ತಾನು ಆ ಪ್ರಯೋಗ ಮಾಡಬೇಕೆಂಬ ಮನಸ್ಸಾಯಿತವರಿಗೆ. ಹಿಂದಿನ ದಿನದ ಎದೆಯುಬ್ಬಸದ ರೋಗಿಯ ಮೇಲೆ ಈ ಪ್ರಯೋಗ ಮಾಡುವ ನಿರ್ಧಾರದಿಂದ ಕಾಗದದ ಕೆಲವು ದಪ್ಪ ಹಾಳೆಗಳನ್ನು ಸೇರಿಸಿ ಸುರುಳಿ ಸುತ್ತಿ ಕೊಳವೆಯೊಂದು ಕೂಡಲೇ ತಯಾರಾಯಿತು. ರೋಗಿಯ ಎದೆಗೆ ಅದರ ಒಂದು ತುದಿಯನ್ನು ಒತ್ತಿ ಹಿಡಿದುಕೊಂಡು ಇನ್ನೊಂದು ತುದಿಗೆ ತನ್ನ ಕಿವಿಯನ್ನಿಟ್ಟು ಆಲಿಸತೊಡಗಿದರು. ಸಖೇದ ಆಶ್ಚರ್ಯದಿಂದ ಲೆನೆಕೊಮ್ಮೆಲೆ ನಿಬ್ಬೆರಗಾದರು. ಹೃದಯ ಶಬ್ದಗಳು ತಾನು ಹಿಂದೆಂದೂ ಕೇಳಿಸಿಕೊಳ್ಳಲಾಗದಷ್ಟು ಸ್ಪಷ್ಟವಾಗಿ ಕೇಳಿಬರುತ್ತಿದ್ದವು. ಹಾಗೆ ಎದೆಯುಬ್ಬಸಕ್ಕೆ ಹೃದಯದೊಳಗಾದ ವ್ಯತ್ಯಾಸಗಳೇ ಕಾರಣವೆಂಬುದರಲ್ಲಿ ಈಗ ಯಾವ ಅನುಮಾನಗಳು ಇರಲಿಲ್ಲ. ಬಾಲಕರಿಬ್ಬರ ಆಟದ ಕೊಳವೆ ಎಂದು ಶತಶತಮಾನಗಳಿಂದ ವೈದ್ಯರನ್ನ ಬಾಧಿಸುತ್ತಿದ್ದ ಸಮಸ್ಯೆಗೆ ಉತ್ತರ ದೊರಕಿಸಿತೆಂದರೆ ಅಚ್ಚರಿ ಪಡಬೇಕಾದ್ದೇ ಸರಿ. ಇದೊಂದು ಆಕಸ್ಮಿಕ ಸಂಶೋಧನೆಯೇ. ಇಂತಹ ಆಕಸ್ಮಿಕಗಳನ್ನು ಗ್ರಹಿಸಲು ಪೂರ್ವಭಾವಿ ಮನಸ್ಸಿನ ತಯಾರಿ ಇದ್ದವರಿಗೆ ಮಾತ್ರ ಅದು ಅಲಿಬಾಬಾ ಬಾಗಿಲು ತೆಗೆಯೇ ಶೇಷಮ್ಮ ಎಂದಾಗ ಗುಹೆ ತೆರೆದುಕೊಳ್ಳುವಂತೆ ಹಯಾಸಿಂತ್ ಲೆನೆಕ್ರಂತವರಿಗೆ ತನ್ನಲ್ಲಿ ಅಡಗಿಸಿಟ್ಟಿರುವ ಗುಟ್ಟಿನ ಬಾಗಿಲನ್ನು ತೆರೆಯಿತು. ಆದರೆ ಲೆನೆಕ್ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಮುಂದೆ ಹಲವು ವಿಧದ ಮರ ಮತ್ತು ಲೋಹಗಳ ಕೊಳವೆಗಳನ್ನು ತಯಾರಿಸಿ ಶ್ವಾಸಕೋಶ ಮತ್ತು ಹೃದಯದ ಸಹಜ ಶಬ್ದಗಳ ಗುಣಲಕ್ಷಣಗಳನ್ನು ದಾಖಲು ಮಾಡಿಕೊಂಡರು. ಅಂತೆಯೇ ಆ ಅವಯವಗಳಿಗೆ ತಗಲುವ ನಾನಾ ವಿಧದ ಕಾಯಿಲೆಗಳ ಸಂದರ್ಭದಲ್ಲಿ ಬದಲಾಗುವ ಶಬ್ದಗಳ ಲಕ್ಷಣಗಳನ್ನು ದಾಖಲಿಸಿದರು. ತನ್ನ ಶೋಧನೆ ಮತ್ತು ಅದರ ಬಳಕೆಯ ಅನುಭವಗಳ ಬಗೆಗೆ ವಿವರವಾದ ಪ್ರಬಂಧವನ್ನು ಸಹ ಪ್ರಕಟಿಸಿದರು. ಮಿಕ್ಕೆಲ್ಲ ವೈದ್ಯ ವಿಜ್ಞಾನದ ಶೋಧನೆಗಳಿಗೆ ಮೊದಲು ದೊರೆಯುವ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಅದಕ್ಕೆ ದೊರೆಯಿತೆಂದರೆ ಆಶ್ಚರ್ಯವೇನಿಲ್ಲ. ಆದರೂ ಅವರ ಪ್ರಬಂಧವನ್ನು ಅಭ್ಯಸಿಸಿದ ಯುರೋಪಿನ ಹಲವು ವೈದ್ಯರು ಅದರ ಬಳಕೆಯನ್ನು ಸಮರ್ಥಿಸಿದರು. ಯುರೋಪಿನಾದ್ಯಂತ ವೈದ್ಯರೆಲ್ಲರ ಮೇಜುಗಳ ಮೇಲೆ ಸುಮಾರು 30 ಸೆಂಟಿಮೀಟರ್ ಉದ್ದದ ಕೊಳಲಿನಂತಹ ಉಪಕರಣ ಆ ಕಾಲದಲ್ಲಿ ರಾರಾಜಿಸುವಂತಾಯಿತು. ಇದು ಆಗಿದ್ದು 1819. ಗ್ರೀಕ್ ಭಾಷೆಯ ಸ್ಟೆಥೋ ಅಂದರೆ ಎದೆ ಮತ್ತು ಸ್ಕೋಪಿನ್ ಅಂದರೆ ಪರೀಕ್ಷೆ ಎಂಬ ಶಬ್ದಗಳ ಸಂಯುಕ್ತ ಬಳಕೆಯಿಂದ ಸ್ಟೆಥಾಸ್ಕೋಪ್ ಎಂಬ ನಾಮಕರಣ ಲೆನೆಕ್ನಿಂದಲೇ ಆಯಿತು. ಕಿವಿಯನ್ನು ನೇರವಾಗಿ ಎದೆ ಹತ್ತಿರ ಇರಿಸಿಕೊಂಡಾಗ ಎದೆಗೂಡಿನಿಂದ ಪ್ರತಿಸ್ಪಂದಿಸುತ್ತಿದ್ದ ಶಬ್ದದ ರಂಗಗಳು ಸುತ್ತಲ ವಾತಾವರಣದಲ್ಲಿ ಹರಡಿ ಹೋಗುತ್ತಿದ್ದವು. ಕೊಳವೆಯನ್ನು ಎದೆಗೆ ಬಿಗಿಯಾಗಿ ಒತ್ತಿ ಹಿಡಿದುಕೊಳ್ಳುವುದರಿಂದ ಕೊಳವೆಯ ಬಾಯಿ ಪ್ರದೇಶವನ್ನು ಪ್ರವೇಶಿಸುವ ಶಬ್ದ ತರಂಗಗಳು ನೇರವಾಗಿ ಕಿವಿಯನ್ನು ಸೇರಿ ಅವು ಸ್ಫುಟವಾಗಿ ಕೇಳಿಸುವಂತಾಗುತ್ತದೆಂಬ ವಿವರಣೆಯನ್ನು ಲೆನೆಕ್ ಕೊಟ್ಟರು. ಲೆನೆಕ್ ತಯಾರು ಮಾಡಿದ ಮೂಲ ಕೊಳವೆಯನ್ನು ಇತರ ಹಲವಾರು ಜನ ಮಾರ್ಪಾಡು ಮಾಡಿದರು. ವೈದ್ಯರು ಹೋದಡೆಗಳಲ್ಲೆಲ್ಲ ಸುಲಭವಾಗಿ ಜೇಬಿನಲ್ಲಿಟ್ಟುಕೊಂಡು ಹೋಗುವುದಕ್ಕೆ ಅನುವಾಗುವಂತೆ ಅದನ್ನು ಕೋಮಿನ್ಸ್ ಎಂಬುವರು ಮಡಚುವಂತೆ ಮಾಡಿದರು. ಮುಂದೆ ಅದನ್ನು ಎರಡು ಕಿವಿಗಳಿಂದ ಏಕಕಾಲದಲ್ಲಿಟ್ಟು ಆಲಿಸುವಂತೆ ರಬ್ಬರ್ ನಳಿಕೆಗಳನ್ನು ಅಳವಡಿಸಿ ಈಗಿನ ಕಾಲದ ಸ್ಟೆಥಾಸ್ಕೋಪ್ ಅನ್ನು ಜಾರ್ಜ್ ಕ್ಯಾಮೆನ್ ಎಂಬುವರು 1855 ತಯಾರು ಮಾಡಿದರು. ಎದೆಯ ಮೇಲಿಡಲು ಕೊಳವೆಗಳಿಂದ ರಬ್ಬರ್ ಬಿಲ್ಲೆ ಅಳವಡಿಸುವುದು ಉತ್ತಮವೆಂಬುದನ್ನು ಅವರೇ ಮಾಡಿ ತೋರಿಸಿದರು. ಆದರೂ ಲೆನೆಕ್ ನಿರೂಪಿಸಿದ ಕೊಳವೆಯ ಬಳಕೆ ಸ್ತ್ರೀರೋಗ ತಜ್ಞರು ಗರ್ಭಿಣಿಯರ ಹೊಟ್ಟೆಯ ಮೇಲಿಟ್ಟು ಗರ್ಭಸ್ಥ ಶಿಶುವಿನ ಹೃದಯ ಸ್ಪಂದನ ಕೇಳುವುದಕ್ಕೆ ಈಗಲೂ ಬಳಸುವುದನ್ನು ನೋಡಬಹುದಾಗಿದೆ. ಸ್ಟೆಥಾಸ್ಕೋಪ್ ಈಗ ಆಧುನಿಕ ವೈದ್ಯ ಜನಾಂಗದವರನ್ನು ಗುರುತಿಸುವ ಟ್ರೇಡ್ ಮಾರ್ಕ್ ಆಗಿದೆ. ಅದನ್ನು ಧರಿಸುವುದು ವೈದ್ಯ ವೃತ್ತಿಯವರ ಹೆಮ್ಮೆಯ ಸಂಕೇತವಾಗಿದೆ. ಅದನ್ನು ಧರಿಸುವ ಯೋಗ್ಯತೆ ಪಡೆದುಕೊಳ್ಳಲು ಎಲ್ಲಾ ತ್ಯಾಗಕ್ಕೂ ಇಂದಿನ ಯುವ ಜನಾಂಗ ಹೆಣಗಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಅದರ ಆದ್ಯ ಪ್ರವರ್ತಕ ಹಯಸಿಂತ್ ಲೆನೆಕ್ ಎಂಬುವರೊಬ್ಬರು ಇದ್ದರೆಂಬುದು ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕೊನೆಯ ಕಾಲದಲ್ಲಿ ಕ್ಷಯದಂತಹ ಭೀಕರ ಕಾಯಿಲೆಯ ರೂಪುರೇಷೆಗಳನ್ನು ನಿಖರವಾಗಿ ಅದರ ಸಹಾಯದಿಂದ ವಿವರಿಸಲು ಅಂತಹ ರೋಗಿಗಳ ಪಕ್ಕದಲ್ಲೇ ಕಾಲ ಕಳೆದು ಕೇವಲ 45ನೇ ವಯಸ್ಸಿನಲ್ಲಿ ಅದೇ ಕಾಯಿಲೆಗೆ ಆತ ಬಲಿಯಾದರು. ಹೀಗೆ ವೈದ್ಯ ವಿಜ್ಞಾನಕ್ಕೆ ಅವರ ಕೊಡುಗೆ ಈಗಲೂ ಕೂಡ ಅಪಾರ ಅಂತಾನೆ ಹೇಳಬಹುದು. ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದು ಸೂಕ್ಷ್ಮದರ್ಶಕ ಯಂತ್ರ ಕಂಡುಹಿಡಿದ ಬಗ್ಗೆ ಅನ್ನೋದು. ಕಣ್ಣುಗಳಿಗೆ ಬಹಿರಂಗವಾಗಿ ಗೋಚರಿಸುವಂತಹ ಜೀವಿಗಳೇ ದೈವ ಸೃಷ್ಟಿಯ ಜೀವ ಜಗತ್ತೆಂದು ನಂಬಿದ್ದ ಕಾಲವೊಂದಿತ್ತು. ಕೊಳೆತು ದುರ್ವಾಸನಮಯ ಬೆಣ್ಣೆಯ ಮೇಲೆ ಹರಿದಾಡುವ ತೀರಾ ಚಿಕ್ಕ ಹುಳುಗಳೇ ಜೀವಿಗಳಲ್ಲೆಲ್ಲ ಅತ್ಯಂತ ಸಣ್ಣವೆಂದು ಇಂಗ್ಲೆಂಡಿನ ಪ್ರತಿಷ್ಠಿತ ಪಂಡಿತರ ಕೂಟ ರಾಯಲ್ ಸೊಸೈಟಿಯವರು ನಂಬಿದ್ದರಂತೆ. ಆದರೆ ಕಾಲ ಬದಲಾಗಿದೆ. ಅತಿ ಚಿಕ್ಕ ವಸ್ತುಗಳನ್ನು ಸಾವಿರಾರು ಪಟ್ಟು ಹಿರಿದಾಗಿಸಿ ನೋಡಬಹುದಾದ ಸಾಧನಗಳು ಈಗಿವೆ. ಅಂತಹ ಸಾಧನ ಸೂಕ್ಷ್ಮದರ್ಶಕ ಯಂತ್ರ ಅಂದರೆ ಮೈಕ್ರೋಸ್ಕೋಪ್ ಪ್ರಕಾಶಕ್ಕೆ ಬಂದುದು ಕುತೂಹಲಕರ ಸನ್ನಿವೇಶಗಳಲ್ಲಿ. ಹಾಲೆಂಡ್ ದೇಶದ ಆಂಟನ್ ಲಿವೆನ್ ಹೋಕ್ ಇವರು 1632 1723 ಜೀವಿಸಿದ್ದರು. ಬಾಲ್ಯದ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಎಳೆಯ ವಯಸ್ಸಿನಲ್ಲಿ ಸಣ್ಣದೊಂದು ದಿನಸಿ ಅಂಗಡಿಯನ್ನು ಇಟ್ಟುಕೊಂಡಿದ್ದ ಅವರು ಅಷ್ಟೇನು ಚುರುಕು ಬುದ್ಧಿಯವರಲ್ಲವೆಂದು ಪರಿಗಣಿಸಲ್ಪಟ್ಟ ಲಿವೆನ್ ಹೋಕ್ ತನ್ನ ಸುತ್ತಲ ವಿದ್ಯಮಾನಗಳಲ್ಲಿ ಆಸಕ್ತಿ ತೋರುತ್ತಿದ್ದರು. ತನ್ನ ಅಂಗಡಿಯ ಹತ್ತಿರದಲ್ಲೇ ಇದ್ದ ಕರ್ನಾಟಕದ ಅಂಗಡಿಯವರು ಗಾಜಿನ ತುಂಡುಗಳನ್ನು ಅರೆದು ಭೂತಕನ್ನಡಿಗಳನ್ನು ಮಾಡುತ್ತಿದ್ದುದು ಅವರ ಕುತೂಹಲ ಕೆರಳಿಸಿತು. ತಾನೂ ಕೆಲವು ಗಾಜಿನ ತುಂಡುಗಳನ್ನು ತಂದಿಟ್ಟುಕೊಂಡು ಬಿಡುವಿನ ಸಮಯದಲ್ಲಿ ಅರಿಯುತ್ತಿದ್ದ. ಹಾಗೆಯೇ ತಯಾರಾದ ಗಾಜಿನ ಬಿಲ್ಲೆಗಳ ಮುಖಾಂತರ ಕೂದಲು ಚರ್ಮ ಎಲೆ ಮುಂತಾದವುಗಳನ್ನು ವೀಕ್ಷಿಸುತ್ತಾ ಅವು ತಮ್ಮ ಸಹ

ಕುಬ್ಜ ಗಾತ್ರಕ್ಕಿಂತ ಹಲವು ಪಟ್ಟು ಹಿರಿದಾಗಿ ಕಾಣುತ್ತಿದ್ದುದನ್ನ ಕುತೂಹಲದಿಂದ ನೋಡುತ್ತಿದ್ದ. ಆತನಕ ಬರಿಗಣ್ಣಿಗೆ ಗೋಚರವಾಗದವು ಈಗ ಎಲ್ಲಿಂದಲೋ ಪ್ರತ್ಯಕ್ಷವಾಗುತ್ತಿದ್ದುದು ಕೌತುಕವನ್ನುಂಟು ಮಾಡಿತು. ಅಂತಹ ಕೆಲವು ಬಿಲ್ಲೆಗಳನ್ನ ಲೋಹದ ಕೊಳವೆಯ ತುದಿಗೆ ಅಂಟಿಸಿ ತನಗೆ ಸಿಕ್ಕಿದ ಚಿಕ್ಕ ಪುಟ್ಟ ವಸ್ತುಗಳನ್ನ ವೀಕ್ಷಿಸುವ ಹವ್ಯಾಸ ಬೆಳೆಸಿಕೊಂಡ. ಈ ವ್ಯವಸ್ಥೆಯೇ ಮುಂದೆ ಸೂಕ್ಷ್ಮದರ್ಶಕ ಯಂತ್ರವಾಗಿ ಮಾರ್ಪಟ್ಟಿತು. ಒಂದು ಸಲ ತನ್ನ ಅಂಗಳದ ತೊಟ್ಟಿಯಲ್ಲಿ ಶೇಖರವಾಗಿದ್ದ ಮಳೆ ನೀರಿನ ಒಂದು ತೊಟ್ಟನ್ನ ಚಿಕ್ಕ ಗಾಜಿನ ಕೊಳವೆಯಲ್ಲಿ ಸೇರಿಸಿ ತನ್ನ ಸೂಕ್ಷ್ಮ ದರ್ಶಕದಡಿಯಲ್ಲಿ ವೀಕ್ಷಿಸಿದ. ಜೀವ ಜಗತ್ತಿನ ಹೊಸದೊಂದು ವಿರಾಟ ದರ್ಶನವನ್ನ ಮೊಟ್ಟಮೊದಲು ನೋಡುವ ಸೌಭಾಗ್ಯ ಅಂದು ಲಿವಿನ್ ಹೋಕ್ನದಾಯಿತು. ಆ ಒಂದು ಹನಿ ನೀರಿನಲ್ಲಿ ಅತ್ತಿಂದಿತ್ತ ಅಲೆದಾಡುತ್ತಿದ್ದ ಸಹಸ್ರಾರು ಅತಿ ಸೂಕ್ಷ್ಮ ಜೀವಿಗಳನ್ನು ನೋಡಿ ನಿಬ್ಬೆರಗಾದ. ಅವು ಆಹಾರ ಕಬಳಿಸುವ ರೀತಿ, ಹೋಳು ಹೋಳಾಗಿ ವೃದ್ಧಿಯಾಗುವ ಬಗ್ಗೆ ಪರಸ್ಪರ ಹೊಡೆದಾಟ ಹಾಗೂ ವಿನಾಶವಾಗುವ ಪರಿಗಳೆಲ್ಲ ಅವನ ಮುಂದೆ ತೆರೆ ತೆರೆಯಾಗಿ ಬಿಚ್ಚಿಕೊಂಡಂತಾಯಿತು. ಮುಂದೆ ವಸ್ತುಗಳನ್ನು ನೂರಾರು ಪಟ್ಟು ಹಿಗ್ಗಿಸಿ ನೋಡುವ ಸಾಮರ್ಥ್ಯವಿರುವ ಭೂತ ಕನ್ನಡಿಗಳನ್ನು ತಯಾರಿಸಿಕೊಂಡು ಜೀವ ಜಗತ್ತಿನ ಹಲವಾರು ಕಿರಿದಾದ ಭಾಗಗಳನ್ನು ವೀಕ್ಷಿಸಿ ಅಚ್ಚರಿ ಪಡುತ್ತಿದ್ದ. ಮಂದಬುದ್ಧಿಯವನೆಂದು ಪರಿಗಣಿಸಲ್ಪಟ್ಟ ಲಿವಿನ್ ಹುಕ್ ಈಗ ಮೂರು ಹೊತ್ತು ಲೋಹದ ಕೊಳವೆಗೆ ಕಣ್ಣಿಟ್ಟು ಕುಳಿತಿರುವುದನ್ನು ನೋಡಿದವರು ಅವನಿಗೆ ಹುಚ್ಚ ಹಿಡಿದಿರಬೇಕೆಂದು ಭಾವಿಸಿದ್ದರು. ಆದರೆ ಅವನು ತೋರಿಸುತ್ತಿದ್ದ ಆಶ್ಚರ್ಯಕರ ನೋಟಗಳನ್ನು ಕಣ್ಣಾರೆ ಕಂಡ ಬುದ್ಧಿಜೀವಿಯೊಬ್ಬ ಈ ವಿಷಯಗಳನ್ನ ಲಂಡನ್ನಿನ ತತ್ವಜ್ಞಾನಿಗಳ ಕೂಟ ರಾಯಲ್ ಸೊಸೈಟಿಯವರಿಗೆ ವರದಿ ಮಾಡಲು ಪ್ರಚೋದಿಸಿದ. ಅಲ್ಲಿಯ ಪಂಡಿತೋತ್ತಮರು ಲಿವನ್ ಹೋಕ್ನ ವರದಿಯನ್ನ ಮೊದಲು ನಂಬಲಿಲ್ಲ. ಆದರೂ ಆ ಕುತೂಹಲಕರ ವಿಷಯವನ್ನು ಪರೀಕ್ಷಿಸಿ ನೋಡುವ ನಿರ್ಧಾರ ಮಾಡಿದರು. ಅವರೇ ಲಿವಿನ್ ಹೋಕ್ನ ವಿವರಣೆಗಳಿಗನುಸಾರ ಸೂಕ್ಷ್ಮದರ್ಶಕ ಯಂತ್ರವೊಂದನ್ನು ತಯಾರಿಸಿಕೊಂಡರು. ಅದಕ್ಕಾಗಿಯೇ ಸೊಸೈಟಿಯ ವಿಶೇಷ ಸಭೆ 1677 ನವೆಂಬರ್ 5 ಸೇರಿತು. ಒಂದು ತೊಟ್ಟು ನೀರನ್ನ ಅದರ ಮುಖಾಂತರ ವೀಕ್ಷಿಸಿದರು. ಲಿವಿನ್ ಹೋಕ್ ವಿವರಿಸಿದ ತರಹವೇ ದೃಶ್ಯವೇ ಅವರಿಗೆ ಎದುರಾಯಿತು. ಹಾಲೆಂಡಿನ ದಿನಸಿ ಅಂಗಡಿಯವ ತಮಗಿಂತ ಅದೆಷ್ಟು ಮೇಧಾವಿಯಾಗಿರಬಹುದೆಂದು ಅಚ್ಚರಿಪಟ್ಟರು. ಅವನ ಕಾರ್ಯವನ್ನು ಮೆಚ್ಚಿ ರಾಯರ್ ಸೊಸೈಟಿಯ ಗೌರವ ಸದಸ್ಯತ್ವದ ಸನ್ನದನ್ನ ಆ ದಿನವೇ ಹಾಲೆಂಡಿಗೆ ರವಾನಿಸಿದರು. ಮಂದಬುದ್ಧಿಯ ಹೆಚ್ಚು ವಿದ್ಯಾಭ್ಯಾಸ ಮಾಡದ ಶ್ರೀಸಾಮಾನ್ಯನೊಬ್ಬನ ಕುತೂಹಲ ಸೂಕ್ಷ್ಮದರ್ಶಕದಂತಹ ಈಗ ಬಹು ಉಪಯೋಗಿಸುವ ಯಂತ್ರ ಸಾಧನವೊಂದರ ಆವಿಷ್ಕಾರಕ್ಕೆ ನಾಂದಿಯಾಯಿತೆಂದರೆ ಅಚ್ಚರಿಯಾಗಬಹುದು. ಕ್ರಿಸ್ಟಫರ್ ಕೊಲಂಬಸ್ 1492 ಹೊಸ ಜಗತ್ತನ್ನು ಕಂಡುಹಿಡಿದ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮಾನವ ಬಾಹ್ಯಾಕಾಶ ಯಾನ ಮಾಡುತ್ತಿರುವಷ್ಟೇ ಪ್ರಾಮುಖ್ಯತೆಯ ಅನ್ವೇಷಣೆ ಅದಾಗಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಮನುಕುಲವನ್ನ ಅನಾದಿಯಿಂದಲೂ ಬಾಧಿಸುತ್ತಿದ್ದ ಈ ಸೂಕ್ಷ್ಮ ರೋಗಾಣುಗಳ ಸ್ವರೂಪವನ್ನು ಬಯಲು ಮಾಡಲು ಜೀವ ಜಂತುಗಳ ಅಂಗಾಂಗಗಳ ಮೂಲ ಘಟಕವಾದ ಜೀವಕೋಶ ಅಂದರೆ ಸೆಲ್ ಮತ್ತದರ ವಿನ್ಯಾಸಗಳನ್ನು ಅರಿಯಲು ಸೂಕ್ಷ್ಮದರ್ಶಕದಿಂದುಂಟಾದ ಉಪಕಾರ ಅಷ್ಟಿಷ್ಟಲ್ಲ. ಆಂಟನ್ ಲಿವನ್ ಹೋಕ್ ಭೂತ ಕನ್ನಡಿಗಳ ವಿಶೇಷ ತರಹೆಯ ವಿನ್ಯಾಸದಿಂದ ಸೂಕ್ಷ್ಮದರ್ಶಕ ಯಂತ್ರವನ್ನು ರೂಪಿಸುವ ಮೊದಲೇ ಆ ತತ್ವ ಯಾರಿಗೂ ತಿಳಿದಿರಲಿಲ್ಲ. ಹಾಲೆಂಡಿನವರೇ ಆದ ಮಿಡೆಲ್ ಬರ್ಗ್ನ ಕನ್ನಡಕ ತಯಾರಕ ಜೆಕರಿಯಸ್ ಜೆನ್ಸನ್ 1609 ಬಹುಶಃ ಮೊಟ್ಟಮೊದಲು ಅಂತಹ ವಿನ್ಯಾಸವೊಂದರತ್ತ ಎಡತಾಕಿದ್ದರೆನ್ನಬಹುದು. ತನ್ನ ಕಾರ್ಯದಲ್ಲಿ ಮಗ್ನನಾಗಿದ್ದಾಗ ಅಕಸ್ಮಾತಾಗಿ ಕೊಳವೆಯೊಂದರೊಳಗೆ ಎರಡು ಮಸೂರಗಳು ಅಂದರೆ ಲೆನ್ಸ್ಗಳು ಸೇರಿಕೊಳ್ಳುವಂತಾಯಿತು. ಅದರ ಮೂಲಕ ನೋಡಿದಾಗ ದೂರದಲ್ಲಿರುವ ವಸ್ತು ಹತ್ತಿರದಲ್ಲಿ ಸ್ಫುಟವಾಗಿ ಕಾಣಿಸಿದವು. ಅತಿ ಚಿಕ್ಕ ವಸ್ತುಗಳು ಬೃಹದಾಕಾರ ತಾಳುವಂತಾದವು. ಗೆಲಿಲಿಯೋ ಈ ತತ್ವಾಧಾರದ ಮೇಲೆ ದೂರದರ್ಶಕ ಯಂತ್ರ ಅಂದರೆ ಟೆಲಿಸ್ಕೋಪ್ ಅನ್ನು ತಯಾರಿಸಿದರು ಎನ್ನಲಾಗಿದೆ. ಮುಂದೆ ಇಟಲಿಯ ಬೊಲೊನಾದ ಮಾರ್ಸೆಲೋ ಮಾಲ್ಫಿಜಿ ಕಪ್ಪೆಯ ಶ್ವಾಸಕೋಶವನ್ನು ಸೂಕ್ಷ್ಮದರ್ಶಕದಂತಹ ಸಾಧನವೊಂದರ ಪರೀಕ್ಷಿಸಿ ಕಿರಿದಾದ ಧಮನಿಗಳಿಗೂ ಶಿರೆಗಳಿಗೂ ನಡುವೆ ಸಂಪರ್ಕ ಉಂಟು ಮಾಡುವ ಲೋಮನಾಳ ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದರು. ವಿಲಿಯಂ ಹಾರ್ವೆ 1828 1657 ಇವರ ಜೀವಿತಾವಧಿ ಈ ಮೊದಲೇ ರಕ್ತ ಪರಿಚಲನೆಯ ಕ್ರಮವನ್ನು ಕಂಡುಹಿಡಿದಿದ್ದರು ಎನ್ನಲಾಗಿದೆ. ಧಮನಿಗಳಿಂದ ಶಿರೆಗಳಿಗೆ ರಕ್ತ ಹೇಗೆ ಪ್ರವಹಿಸುತ್ತದೆ ಎಂಬುದನ್ನು ಪ್ರತ್ಯಕ್ಷವಾಗಿ ತೋರಿಸಲು ಸಾಧ್ಯವಾಗಿರದಿದ್ದುದು ಈಗ ಸಾಧ್ಯವಾಯಿತು. ಲಿವೆನ್ ಹೋಕ್ ನಮ್ಮ ಸುತ್ತಮುತ್ತಲ ಪರಿಸರ ಹಾಗೂ ನಮ್ಮ ಶರೀರವನ್ನೆಲ್ಲ ಅಗೋಚರ ಮಿಣಿಜೀವಿಗಳು ಆವರಿಸಿಕೊಂಡಿವೆ ಎಂದು ತೋರಿಸಿದರು. ಅವು ರೋಗಕಾರಕಗಳಾಗಬಹುದೆಂಬುದನ್ನು ಅರಿತುಕೊಳ್ಳಲು ಮುಂದೆ 2 ಉರುಳಬೇಕಾಯಿತು. ಜರ್ಮನಿಯ ರಾಬರ್ಟ್ ಕೋವ್ ಕುರಿಗಳ ನೆರಡಿ ರೋಗದ ಆಂಥ್ರಾಕ್ಸ್ ಬ್ಯಾಸಿಲೆಗಳನ್ನು ಸೂಕ್ಷ್ಮದರ್ಶಕದ ಮೂಲಕ ನೋಡಿ ಗಾಜಿನ ಬಿಲ್ಲೆಗಳಲ್ಲಿ ಸೆರೆಹಿಡಿದು ಬಣ್ಣ ಹಚ್ಚಿ ಪ್ರದರ್ಶಿಸಿದ ನಂತರವೇ ಸೂಕ್ಷ್ಮ ಜಗತ್ತಿನಲ್ಲಿ ಹೊಂಚು ಹಾಕುತ್ತಿದ್ದ ಮಾನವನ ಅಗೋಚರ ಶತ್ರುಗಳತ್ತ ವೈದ್ಯಲೋಕದ ಗಮನ ಸೆಳೆಯುವಂತಾಯಿತು. ಲಿವೆನ್ ಹೋಕ್ ನಿಯೋಜಿಸಿದ ಲೋಹದ ಕೊಳವೆಗಳಲ್ಲಿ ಅಳವಡಿಸಿದಂತೆ ಸೂಕ್ಷ್ಮದರ್ಶಕ ಈಗ ಉಳಿದುಕೊಂಡಿಲ್ಲ. ಅದೀಗ ಅತ್ಯಂತ ಸಂಕೀರ್ಣ ತರಹೆಯ ಯಂತ್ರವಾಗಿದೆ. ವಸ್ತುಗಳನ್ನು ಹಲವು ಸಾವಿರ ಪಟ್ಟು ಹಿರಿದಾಗಿಸಿ ತೋರಿಸುವ ಅಲ್ಲಾವುದ್ದೀನನ ಮಾಯಾದೀಪದಂತಾಗಿದೆ. ಇನ್ನೂ ಮುಂದುವರೆದು ಇತ್ತೀಚಿನ ಎಲೆಕ್ಟ್ರಾನಿಕ್ ತಂತ್ರದ ಅಳವಡಿಕೆಯಿಂದ ಸರಳ ಸೂಕ್ಷ್ಮ ದರ್ಶಕಗಳಿಂದ ನೋಡಲಾಗದ ಜೀವಕಣಗಳನ್ನು ಲಕ್ಷಾಂತರ ಪಟ್ಟು ಹಿರಿದಾಗಿಸುವ ತಂತ್ರ ಕೌಶಲ್ಯ ಅದರೊಡನೆ ಮಿಳಿತವಾಗಿದೆ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದ ಮಾನವನಿಗೆ ಮಾರಕವಾದ ಮೈಲಿ, ಸಿಡುಬು, ಪೋಲಿಯೋದಂತಹ ರೋಗಗಳಿಗೆ ಕಾರಣವಾದ ವೈರಸ್ ವಿಷಕಣಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಆದ್ದರಿಂದ ಅವುಗಳ ಚಿಕಿತ್ಸೆ ಮತ್ತು ನಿರೋಧದ ಕ್ರಮಗಳಿಗೆ ಇಂಬು ಕೊಟ್ಟಂತಾಗಿದೆ. ಇದುವರೆಗೆ ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಸ್ಟೆಥಾಸ್

0: ಮತ್ತು ಸೂಕ್ಷ್ಮದರ್ಶಕ ಯಂತ್ರ ಕಂಡುಹಿಡಿದ ಬಗ್ಗೆ ಈ ಎರಡು ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ವಿಜಯಶ್ರೀ, ಕಾರ್ಯಕ್ರಮ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ವಿಜ್ಞಾನ ರಶ್ಮಿ ಕಾರ್ಯಕ್ರಮ ಕೇಳಿದಿರಿ.

0: दिशा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in।
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ
3: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ
4: ಶರಣರ ಸತ್ಯಾನುಸಂಧಾನದ ಸರಣಿ
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ
3: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ
4: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ
5: ಈಗ ಕೇಳೋಣ ಸಿ ಅಶ್ವತ್ಥಿವರ ಕಂಠದಲ್ಲಿ ಜಯ ಸುದರ್ಶನ್ ಅವರ ವಿರಚಿತ ಭಾವಗೀತೆಯನ್ನು

ಜಯಸುದರ್ಶನ್ ಅವರ ವಿರಚಿತ ಭಾವಗೀತೆಯನ್ನು ಸಿ ಅಶ್ವತಿವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:40 ಪ್ರದೇಶ ಸಮಾಚಾರ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದ್ದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದ್ದೀನಿ ಬಿಡು.
1: ತಾಯಮ್ಮ, ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ, ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಮುಂದೆ

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು,

0: ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರಿತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಾಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 50%ರಷ್ಟು ಶಿಕ್ಷಕರೇ ಇಲ್ಲ. ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1,340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7,644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5,269 ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

0: 2016-2017 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು, ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು, ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು, ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
1: ಬೆಂಗಳೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು, ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17ರಂದು ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರು, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಗಂಟೆಗೆ.

0: ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಬೆಂಡೆಯಲ್ಲಿ ಕಾಯಿಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು, ಹಾಗೆಯೇ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಹಾಗಾದರೆ ಮೊದಲಿಗೆ ಕೇಳೋಣ, ಬೆಂಡೆಯಲ್ಲಿ ಕಾಯಿಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬದನೆಯಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ, ಇದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರು.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ಈ ಬದನೆಗೆ ಬಂದಂಗೆ ನಮ್ಮ ಭಾಗದಲ್ಲಿ ಬದನೆ ಬೆಳೆಗೆ ಪ್ರಮುಖವಾಗಿ ಯಾವ ಕೀಟಗಳು ಕಾಡ್ತಾವಂತೀರಿ ಭಾಗದಲ್ಲಿ?
2: ಬದನೆಗೆ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಕೀಟಗಳಂತಂದರೆ ರಸ ಇರ್ತಕ್ಕಂಥ ಕೀಟಗಳು ಹಾಗೂ ಪ್ರಮುಖವಾಗಿ ಕಾಯಿ ಕೊರ್ತಕ್ಕಂಥ ಕೀಟ. ಇನ್ನು ರಸ ಇರ್ತಕ್ಕಂಥ ಕೀಟಗಳಲ್ಲಂದರೆ ರಸಿರು ಜಿಗಿ ಹುಳು, ಬಿಳಿ ದ್ವಾಮೆ ಅಥವಾ ಬಿಳಿ ನೊಣ ಹಾಗೂ ತ್ರಿಪ್ಸ್ ನರ್ಜು ಅಥವಾ ತ್ರಿಪ್ಸ್ ಅಂತ ಏನು ಕರಿತೀವಿ ನುಷಿ, ಇದು ಬರುತ್ತೆ ಪ್ರಮುಖವಾಗಿ. ಸೊ ಇವು ಒಂದು ಅಂತ ಆದರೆ ಅಂದರೆ ಇವುಗಳು ಮಾಡ್ತಕ್ಕಂಥ ಬಾಧೆ ಆಗಲಿ ಹಾನಿ ಅಂತ ಅಷ್ಟೊಂದು ಏನಿಲ್ಲ. ನಾರ್ಮಲಿ ನಮ್ಮ ರೈತರು ಇವುಗಳನ್ನು ಈ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿಬಿಟ್ಟು ಒಂದು ಹತೋಟಿಗೆ ಕಂಟ್ರೋಲ್ ಮಾಡ್ಕೊಳ್ತಾರೆ, ಅದು ಹತೋಟಿ ಮಾಡ್ತೀನಿ ಅಂತ ಅವ್ರಿಗೊಂದು ಕಾನ್ಫಿಡೆನ್ಸು ಇದೆ. ನಮಗೆ ಬದನೆಯಲ್ಲಿ ಪ್ರಮುಖವಾಗಿ ಹೆಮ್ಮಾರಿಯಾಗಿ ಕಾಡ್ತಕ್ಕಂಥ ಒಂದು ಕೀಟ ಅಂತಂದರೆ ಕಾಯಿಕೊರಕ.
1: ಕಾಯಿಕೊರಕ
2: ಯಾಕಂತಂದರೆ ಇದು ಮೋನೋಫೇಗಸ್ ಪೆಸ್ಟ್ ಅಂತ ಕರಿತೀವಿ ನಾವು. ಇದು ಬದನೆಯನ್ನು ಬಿಟ್ಟರೆ ಬೇರೆ ಬೆಳೆಯನ್ನು ತಿಂದು ಬದುಕಲಾರದು. ಸೊ ಹಿಂಗಾಗಿ ಬದನೆಯನ್ನೇ ಅವಲಂಬನೆಯಾಗಿರ್ತಕ್ಕಂಥ ಕೀಟ ಇರೋದ್ರಿಂದ ಬದನೆಯನ್ನು ಯಚೇಚ್ಛವಾಗಿ ತಿನ್ನುತ್ತೆ, ಹಾಳು ಮಾಡುತ್ತೆ. ಎಷ್ಟು ಹಾಳು ಮಾಡುತ್ತೆ ಅಂತಂದರೆ ಸರಾಸರಿ ಹೇಳಬೇಕು ಅಂತಂದರೆ 80% ಅಂತೂ ಹಾಳು ಮಾಡೇ ಮಾಡ್ತತೆ. ಈವನ್ ನಾವು ಸ್ಪ್ರೇ ಮಾಡಿದ್ರೂ ಸಹಿತ, ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡಿದ್ರು ಸಹಿತ 60% ಡ್ಯಾಮೇಜ್ ಇದ್ದೇ ಇರುತ್ತೆ. ಯಾಕಿಷ್ಟು ಡ್ಯಾಮೇಜ್ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಮುಖ್ಯವಾಗಿ ಇದು ರೆಂಬೆ ಕಾಯಿ ಕೊರಕ ಅಂತ ರೆಂಬೆ ಕೊರಕ. ಯಾವಾಗ ನಾವು ಸಸಿಗಳನ್ನು ಸಸಿಮಳೆಯಲ್ಲಿ ಬೀಜ ಬಿತ್ತಿದ ತಕ್ಷಣ ಸಸಿಗಳೇನು ಬರ್ತವೆ ಅವಾಗಿಂದ ಶುರು ಮಾಡುತ್ತೆ. ಇನ್ನು ಅಂದರೆ ಕಾಯಿ ಬರೋದಕ್ಕಿಂತ ಮುಂಚಿತವಾಗಿ ರೆಂಬೆಯನ್ನು ತಿಂದ್ಬಿಟ್ಟು ಹಾಳು ಮಾಡುತ್ತೆ ರೆಂಬೆ ಕಾಯಿ ಕೊರಕ ಅಂತ. ಯಾವಾಗ ಕಾಯಿ ಬಂದ ತಕ್ಷಣ ರೆಂಬೆಗಳನ್ನು ಬಿಟ್ಟು ಕಾಯಿಗಳಿಗೆ ಹೋಗುತ್ತೆ. ಇದು ಒಂದು ಇಂಟರ್ನಲ್ ಬೋರರ್, ಅಂದರೆ ಕಾಯಿ ಕೊರಕ ಇರೋದ್ರಿಂದ ಹೊರಗಡೆ ಕಾಯಲ್ಲಿ ಹೋಗೋದ್ರಿಂದ ನಾವು ಏನೇ ಔಷಧಿಯನ್ನು ಸಿಂಪಡಣೆಯನ್ನು ಹೊರಗಡೆ ಮಾಡಿದ್ರೆ ಇದು ಹತೋಟಿ ಆಗಲಾರ್ದ ಕೆಲಸ. ಹಿಂಗಾಗಿ ನಾವು ಎಷ್ಟೇ ಸಿಂಪಡಣೆ ಮಾಡಿದ್ರೆ 60% ಡ್ಯಾಮೇಜು
1: ಆಗುತ್ತೆ.
2: ಕೆಲವರು ನಾವು ಕಂಟ್ರೋಲ್ ಮಾಡಿದೀವಿ ರೀ, ಭಾಳ ಕಡಿಮೆ ಆಗಿ ಅಂದರೆ 30% 40% ಡ್ಯಾಮೇಜ್ ಅಷ್ಟೇ ಇದೆ ಅಂತಂದರೆ ಅವ್ರು ಮಾಡ್ತಕ್ಕಂಥ ಸಿಂಪಡಣೆಯ ಸಮಯ, ಅವ್ರು ಮಾಡ್ತಕ್ಕಂಥ ಸಿಂಪಡಣೆಯ ಒಂದು ಕಾರ್ಯವೈಖರಿ ಅಂದರೆ ಸೆಲೆಕ್ಟಿವ್ ಇನ್ಸೆಕ್ಟಿಸೈಡ್ ಅಟ್ ರೈಟ್ ಟೈಮ್ ಅಂತ ಏನು ಹೇಳ್ತೀವಲ್ಲ, ಆ ಥರ ಮಾಡಿಕೊಂಡವರು ಸ್ವಲ್ಪ ಇಂಟೆಲಿಜೆಂಟ್ ಫಾರ್ಮರ್ಸ್ ಮೇ ಬಿ ಕಂಟ್ರೋಲ್ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲೇನು ಮೂಲತಃ ಅಂತಂದರೆ ಕೀಟನಾಶಕ ಬಿಟ್ಟರೆ ಇರೋದಿಲ್ಲ. ಇನ್ನು ಕೀಟನಾಶಕಕ್ಕಂತ ವಿಪರೀತ ಒಂದು ಕೀಟ ನಿರೋಧಕ ಶಕ್ತಿಯನ್ನು
1: ಬೆಳೆಸ್ಕೊಂಡಿದೆ.
2: ಹೆಂಗಾಗುತ್ತೆ ಅಂತಂದರೆ ಬಹುತೇಕ ನಮ್ಮ ರೈತರು ಇನಿಷಿಯಲಿ ಯಾವಾಗ ಕಾಯಿ ಬರೋದಕ್ಕಿಂತ ಮುಂಚಿತವಾಗಿ ವಾರಕ್ಕೊಮ್ಮೆ ಹೊಡಿಬೋದು. ಯಾವಾಗ ಹೂ ಕಾಯಿ ಬಂದ ತಕ್ಷಣ ವಾರಕ್ಕೆ 2 ಸಾರಿ ಅಂತ ಮಿನಿಮಮ್ ಹೊಡಿತಾರೆ. ಅದರಲ್ಲೂ ಕೀಟನಾಶಕ ರೋಗನಾಶಕ 100 ಮಿಕ್ಸ್ ಮಾಡಿ
1: ಹೊಡಿತಾರೆ.
2: ಎಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಬಹುತೇಕ ನಾವು ಮಾತನಾಡೋ ಕಾಲಕ್ಕೆ ಹೇಳ್ತಾ ಇರ್ತೀವಿ ರೈತರಿಗೆ, ಈ ಬದನೆಕಾಯಿ ಬೆಳೆಯೋದು ನಾವು ಹೆಣ್ಣು ಬದನೆಕಾಯಿಗೆ ಅಂತೇಳಿ ಮಾಡ್ಕೊಂಡು ತಿನ್ಲಿಕ್ಕೆ ಅಂತ ಹೇಳ್ತೀವಿ. ಹೆಣ್ಣು ಬದನೆಕಾಯಿ ಮಾಡ್ಕೊಳ್ಲಿಕ್ಕೋ ಅಥವಾ ಎಣ್ಣೆ ಹೊಡೆದು ಬದನೆಕಾಯಿ ಆಗಿದೀವಿ ಅನ್ನೋ ಲೆಕ್ಕಕ್ಕೆ ಕನ್ಫ್ಯೂಸ್ ಆಗ್ತದೆ. ಈ ನಮ್ಮ ಕೀಟನಾಶಕಗಳ ಎಣ್ಣೆಯನ್ನು ಹೊಡೆದ್ಬಿಟ್ಟು ಎಣ್ಣೆ ಬದನೆಕಾಯಿನೋ ಅಥವಾ ಬೆಳೆಸಿರ್ತಕ್ಕಂಥ ಬದನೆಕಾಯಿನ ಎಣ್ಣೆ ಬದನೆಕಾಯಿ ಮಾಡ್ಕೊಂಡು ತಿನ್ನೋದು ಅನ್ನೋ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ.
1: ಅಷ್ಟು ಕೀಟನಾಶಕ ಸಿಂಪರಣೆ ಮಾಡ್ತದೆ,
2: ವಿಪರೀತವಾಗಿದೆ.
1: ಅಂದರೆ ನೀವು ಅಂದಂಗೆ ಇದಕ್ಕೆ ಮುಖ್ಯವಾಗಿ ರಸ ಇರ್ತಕ್ಕಂಥ ಕೀಟಗಳು ಅಷ್ಟೇನು ಹಾನಿ ಮಾಡೋದಿಲ್ಲ, ಅದನ್ನು ರೈತರು ಆರಾಮಾಗಿ ಯಾವುದರೊಂದು ಸಂಪರ್ಕ ಅಥವಾ ಈ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ ಹತೋಟಿ ಆಗ್ತಾವಂತಕ್ಕಂಥ ವಿಚಾರ. ಈಗ ಈ ಕಾಯಿ ಕೊರಕಕ್ಕೆ ಬಂದಾಗ, ಕಾಯಿ ಕೊರಕ ಬರಲಾರ್ದಂತೆ ರೈತರು ಏನಾದರೂ ಮುನ್ನೆಚ್ಚರಿಕೆ ತಗೋದು, ಬದನೆ ಹಾಕೋಕ್ಕಿಂತ ಮುಂಚೆನೆ ರೈತರು ಮುನ್ನೆಚ್ಚರಿಕೆಯನ್ನು ತಗೋಬಹುದು?
2: ಮುನ್ನೆಚ್ಚರಿಕೆ ಅಂತಂದರೆ ಬರಲಾರ್ದಂಗೆ ಮಾಡಲಿಕ್ಕೆ ಈಗ ಕೆಲವೊಂದು ಪದ್ಧತಿ ನಾವು ಸಮಗ್ರ
1: ಸ್ಟಾರ್ಟಿಂಗ್ ತಳಿಗಳ ಆಯ್ಕೆಯಲ್ಲಿ ಬಂದಾಗ ನಿರೋಧಕ ತಳಿಗಳು ಅಥವಾ ಅದಕ್ಕೆ ಏನಾದರೂ ಆ ಥರ
2: ಸರ್, ನಿರೋಧಕ ತಳಿಗಳಂತೂ ಇವತ್ತಿನವರೆಗೂ ಯಾವುದೇ ಇಲ್ಲ,
1: ಬದನೆಯಲ್ಲಿ ಇಲ್ಲ,
2: ಯಾವುದೇ ಇಲ್ಲ. ನಾವು ಮುಳ್ಳು ಬದನೆ ಆಗಲಿ ಅಥವಾ ಯಾವುದೇ ಒಂದು ಕಂಪ್ನಿ ಬದನೆ ಇರಲಿ, ಹೈಬ್ರಿಡ್ಸ್ ಇರಲಿ, ಸ್ವಲ್ಪ ಮಟ್ಟಿಗೆ ಏರುಪೇರು ಇರ್ತದೆ. ಒಂದು ಸ್ವಲ್ಪ ಕಡಿಮೆ ಬಾಧೆ ಇರುತ್ತೆ, ಇನ್ನೊಂದು ಸ್ವಲ್ಪ ಹೆಚ್ಚಿನ ಬಾಧೆ ಇರುತ್ತೆ. ಬಟ್ ನಿರೋಧಕತೆ ಇರ್ತಕ್ಕಂಥ ಯಾವುದೇ ತಳಿ ಇಲ್ಲಿವರೆಗೂ ಇಲ್ಲ. ಯಾಕಂದರೆ ಇದು ಒಂಥರ ಹೆಮ್ಮಾರಿ ಇದ್ದಂಗೆ ಕೀಟ, ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ಹಾನಿ ಮಾಡೋದ್ರಿಂದ ಯಾವುದೇ ರೀತಿಯಿಂದ ನಿರೋಧಕ ತಳಿ ಇಲ್ಲ. ಇನ್ನು ಈ ಕೀಟ ಬರಲಾರ್ದಂಗೆ ಮಾಡ್ತಕ್ಕಂಥ ವಿಧಾನಗಳು ಬಹಳ ಕಷ್ಟ. ಬಂದಿದ್ದನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ಆರ್ಥಿಕ ನಷ್ಟರೇಖೆ ಕೆಳಗಡೆ ಮಾಡಿಕೊಂಡು ನಾವು ಬೆಳೆಯೋದನ್ನು ಕಲಿಬೇಕಾಗುತ್ತೆ. ಸೊ ನಾವು ನಾರ್ಮಲಿ ಏನು ಹೇಳ್ತೀವಿ ಅಂತಂದರೆ, ಸಸಿಗಳನ್ನು ಸಸಿ ಮಡಿಯಲ್ಲಿ ಬೀಜವನ್ನು ಹಾಕೋದಕ್ಕಿಂತ ಮುಂಚಿತವಾಗಿ ಒಂಚೂರು ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ. ನಾರ್ಮಲಿ ನಾವು ಕೀಟನಾಶಕ ಬೀಜೋಪಚಾರಕ್ಕೆ ಹೇಳುವುದಿಲ್ಲ ಇಲ್ಲಿ, ಯಾಕಂತಂದ್ರೆ ರಸ ಇರತಕ್ಕಂಥ ಕೀಟಗಳು ನಂತರ ಬರ್ತವೆ. ಸೊ ಆದ್ರೂ ಬೀಜೋಪಚಾರ ಟ್ರೈಕೋಡರ್ಮ ಆಯಿತು, 5 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಸಸಿ ಮಡಿಯಲ್ಲಿ ಹಾಕಲಿ. ಹಾಕಿದ ನಂತರ ಸಸಿಗಳಲ್ಲಿ ಏನು ಮಾಡಬಹುದು ನಾವು ಅಂತಂದರೆ, ಒಂದು ಸ್ವಲ್ಪ ಯಾರಾದ್ರೂ ನಾವು 1-3 ಎಕರೆಗೆ ಸಸಿ ಮಡಿಗಳನ್ನು ಮಾಡ್ಕೊಳ್ತೀವಿ ಅಂತಂದ್ರೆ, ಮಡಿಗಳಲ್ಲಿ ಈ ನೈಲಾನ್ ನೆಟ್, ಸೊಳ್ಳೆ ಪರದೆ ಅಂತ ಏನು ಹೇಳ್ತೀವಲ್ಲ, ಸಣ್ಣ ಜಾಳಗಿರತಕ್ಕಂಥದ್ದನ್ನ ನೈಲಾನ್ ನೆಟ್ ಹಾಕೋದ್ರಿಂದ ರಸ ಇರತಕ್ಕಂಥ ಕೀಟಗಳನ್ನು ತಡೆಗಟ್ಟಬಹುದು. ಜೊತೆಗೆ ಈ ಕಾಯಿ ಕೊರಕ ಸಸಿ ಮಡಿಯಲ್ಲೇ ಚಾಲುವಾಗುತ್ತೆ, ರೆಂಬೆ ಕೊರಕ ಅಂತ ಹೇಳ್ದಾನ, ಅದರಿಂದನೂ ತಡೆಗಟ್ಟಬಹುದು. ಸರಿ, ಇನ್ನು ನೈಲಾನ್ ನೆಟ್ ಹಾಕಿದ್ರಿ, ಆವಾಗ ಸ್ವಲ್ಪ ನೈಲಾನ್ ನೆಟ್ ತೆಗೆದು ಒಂದು 10-15 ದಿವಸದಾಗ ಸ್ವಲ್ಪ ಬೇವಿನ ಹಿಂಡಿನೂ ಸಹಿತ, ಬೇವಿನ ಹಿಂಡಿ ಅಂದರೆ ಯಥೇಚ್ಛವಾಗಿ ನಾವು ಖರೀದಿ ಮಾಡ್ಬೇಕಂತ ಏನಿಲ್ಲ, ಬೇವಿನ ಬೀಜವನ್ನು ಕುಟ್ಟಿಬಿಟ್ಟು 1 ಸ್ಕ್ವೇರ್ ಮೀಟರ್ಗೆ ಅಂದರೆ 1 ಚದರ ಮೀಟರ್ಗೆ 1 ಕೆಜಿ ಅಂತೆ. ಈಗ ನಮ್ಮ ಮಡಿ 10 ಸ್ಕ್ವೇರ್ ಮೀಟರ್ ಇದೆ ಅಂತ ಇಟ್ಕೊಳ್ಳೋಣ, 10 ಕೆಜಿಯನ್ನು ಬೇವಿನ ಬೀಜವನ್ನು ನಾವೇ ಕುಟ್ಕೊಂಡು ಹಾಕಿಬಿಟ್ರೆ ಅದು ಗೊಬ್ಬರನೂ ಆಗುತ್ತೆ, ಅದರ ವಿಷಾಂಶ ಇರೋದ್ರಿಂದ ಕೀಟನಾಶಕವೂ ಆಗುತ್ತೆ, ರಸ ಇರತಕ್ಕಂಥ ಕೀಟಕ್ಕೂ ಆಗುತ್ತೆ, ನಮ್ಮ ರೆಂಬೆಕಾಯಿ ಕೊರಕೂ ಆಗುತ್ತೆ. ಆ ಥರ ಸಸಿಗಳನ್ನು ಇನ್ನೇನು ನಾನು ಕಿತ್ತಿ ಹಚ್ಚಬೇಕು ಅಂದರೆ, ಅವುಗಳನ್ನು ಇನ್ನೇನು ಕಿತ್ತಿರ್ತೀರ, ಸಸಿಗಳನ್ನು ಕಿತ್ತಿರ್ತಿರಲ್ಲ, ಅಂಥ ಸಸಿಗಳನ್ನು ಈ ಇಮ್ಡಾಕ್ಲೋಪ್ರಿಡ್ ದ್ರಾವಣದಲ್ಲಿ ಅಂದರೆ ಒಂದು ಬಕೆಟ್ನಲ್ಲಿ 10 ಲೀಟರ್ ನೀರಿದೆ ಅಂತ ಇಟ್ಕೊಳ್ಳೋಣ, 5 ml ಇಮ್ಡಾಕ್ಲೋಪ್ರಿಡ್ ಅಂತ ಔಷಧಿ ಸಿಗ್ತದೆ, 5 ml ಆ ದ್ರಾವಣವನ್ನು ಹಾಕ್ಕೊಂಡು ಅದರ ಜೊತೆಗೆ ಬೇಕಾದ್ರೆ ಕಾರ್ಬನ್ಡೈಸಿಂಗ್ ಬಾವಿಸ್ಟಿನ್ ಅಂತ ಏನು ಕರಿತೀವಿ, 10 ಗ್ರಾಮ್ ಹಾಕ್ಕೊಂಡು ಈ ಬೇರುಗಳನ್ನು ಹದ್ದಬೇಕು, ಬೇರುಗಳನ್ನು ಅಷ್ಟೇ ಹದ್ದಬೇಕು. ಇದಕ್ಕೆ ಸೀಡ್ಲಿಂಗ್ ರೂಟ್ ಡಿಪ್ ಅಥವಾ ಬೇರಿನ ಹದ್ದುವಿಕೆ ಅಂತ ಕರಿತೀವಿ. ಇದನ್ನು ಹಚ್ಚಿ ನಾವು ಬೇರಿನ ಹದ್ದೆ 10-15 ನಿಮಿಷ ಹದ್ದುಬಿಟ್ಟು ನಾಟಿ ಮಾಡೋದ್ರಿಂದ ಈ ಸಸಿಗಳು ಪುನಃ ಚಿಗುರು ಬೇರು ಅಂದರೆ ಹೊಸ ಬೇರನ್ನು ಹಿಡ್ಕೊಳ್ತಾನ, ಈ ಏನು ನಾವು ಕೀಟನಾಶಕವನ್ನು ಹದ್ದಿರ್ತೀವೋ ಅದು ಸಂರಕ್ಷಣೆ ಮಾಡುತ್ತೆ. ಯಾಕಂತಂದ್ರೆ ಈ ಬೇರೆ ಕೊಳೆ ರೋಗ ಆಯ್ತು, ಸಣ್ಣ ಪುಟ್ಟ ಕೀಟಗಳಾಯ್ತು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೊಸ ಚಿಗುರು ಹೊಸ ಬೇರು ಬರುತ್ತಾನೆ, ಈ ದ್ರಾವಣ ಹದ್ದಿರ್ತಿವಲ್ಲ ಕೆಲಸ
3: ಅಂದ್ರೆ ಅಂದಾಜು 1 ತಿಂಗಳವರೆಗೆ ಇದು ಕೆಲಸ ಮಾಡುತ್ತೆ.
2: ಡೆಫಿನೆಟ್ಲಿ 1 ತಿಂಗಳವರೆಗೂ ಆಗುತ್ತೆ. ನೆಕ್ಸ್ಟ್ ಹಚ್ಚಿದ ನಂತರ 15 ದಿವಸಕ್ಕೆ ಚಿಗುರು ಚಾಲು ಆಗುತ್ತೆ. ಅವಾಗೂ ಸಹಿತ ನಾವು ಮತ್ತೆ ಬೇವಿನ ಬೀಜದ ಪುಡಿಯನ್ನ 1.25 ಕ್ವಿಂಟಲ್ ಹಾಕಿದ್ರೆ 1 ಎಕರೆಗೆ ಬಡ್ಡೆಗೆ ಹಾಕಿದ್ರೆ, ಅದ್ರ ಜೊತೆಗೆ ಬೇಕಾದ್ರೆ ನಾವು ಯಾವುದೇ ಸರ್ಕಾರಿ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ತಪ್ಪೇನಿಲ್ಲ, ಸರ್ಕಾರಿ ಗೊಬ್ಬರ ಆಯ್ತು, ಎರೆ ಗೊಬ್ಬರ ಆಯ್ತು, ಹಾಕಿದ್ರೆ ಸದೃಢವಾಗಿ ಬೆಳೀತದೆ. ಈ ರೀತಿ ಮಾಡೋದ್ರಿಂದ ಕೀಟನಾಶಕ ಕೀಟಗಳ ಬಾಧೆಯನ್ನ ಕಡಿಮೆ ಮಾಡಬಹುದು ತಕ್ಕ ಮಟ್ಟಿಗೆ. ಅಂದರೆ ಏನು ಹೇಳ್ತೀವಿ ಅಂತಂದರೆ, ವಿಪರೀತವಾಗಿ ಕೀಟನಾಶಕವನ್ನೇ ಹೊಡೆಯೋದ ಬದಲಿಗೆ ಈ ರೀತಿಯಾಗಿ ಕೆಲವೊಂದು ಪದ್ಧತಿಗಳನ್ನು ಅನುಸಿದ್ರೆ ನಾವು ಆದಷ್ಟು ಕೀಟನಾಶಕ ಬಳಕೆ ಕಡಿಮೆ ಮಾಡಿ ಖರ್ಚನು ಕಡಿಮೆ ಮಾಡಬಹುದು, ವಿಷ ಅಂಶನೂ ನಾವು ಬದನೆಯಲ್ಲಿ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ.
3: ಈಗ ಬದನೆಯನ್ನ ಥ್ರೋಔಟ್ ಅಂದ್ರೆ ವರ್ಷದ ಎಲ್ಲಾ ತಿಂಗಳಲ್ಲಿ ಇದನ್ನು ಮಾಡ್ತಿರ್ತಾರೆ, ಜೂನ್ ಜುಲೈ ಅಥವಾ ನವೆಂಬರ್ ಬೇಸಿಗೆಯಲ್ಲಿ ಹಾಕ್ತಾರೆ. ಅದಕ್ಕೆ ಯಾವ ಸೀಸನ್ ಅಲ್ಲಿ ಹಾಕೋದ್ರಿಂದ ಇದರ ಹಾವಳಿ ಕಡಿಮೆ ಇರುತ್ತೆ? ಯಾವ ಸೀಸನ್ ಅಲ್ಲಿ ಈ ಕಾಯಿ ಕೊರಕದ ಬದನೆ ಕಾಯಿ ಕೊರಕದ ಹಾವಳಿ ಜಾಸ್ತಿ ಬರ್ತಂತೆ, ನೀವು ಯಾವ ಸೀಸನ್ ಅಲ್ಲಿ ಕಡಿಮೆ ಇರುತ್ತೆ ಅದು ಏನಾದರೂ?
2: ಸರ್, ನಾರ್ಮಲಿ ಈಗ ನಾವು ಮುಂಗಾರ ಅಂತ ಏನ್ ಹೇಳ್ತೀವಿ, ಮುಂಗಾರಲ್ಲೂ ಜಾಸ್ತಿ ಇರುತ್ತೆ, ಬೇಸಿಗೆಯಲ್ಲೂ
3: ಜಾಸ್ತಿ ಇರುತ್ತೆ.
2: ಸ್ವಲ್ಪ ಮಟ್ಟಿಗೆ ಯಾರಾದರೂ ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾಕಿದವರು ಹಿಂಗಾರುಗೆ ಚಳಿ ಬಿದ್ದಾಗ ಸ್ವಲ್ಪ ಕಡಿಮೆ

0: ರಿಲೇಟಿವ್ಲಿ. ಬಟ್ ಈ ಕೀಟ ಅಂತ ಮೂರು ಹಂಗಾಮ್ನಲ್ಲೂ ಬರೋದೆ, ಸ್ವಲ್ಪ ಹಿಂಗಾರಿನಲ್ಲಿ ಕಡಿಮೆ ಇರುತ್ತೆ, ಬೇಸಿಗೆಯಲ್ಲೂ ಜಾಸ್ತಿ ಇರುತ್ತೆ. ನಮ್ಮ ರೈತರು ಸ್ವಲ್ಪ ಬೇಸಿಗೆಯಲ್ಲಿ ಹಾಕಿದ್ರೆ ರೇಟ್ ಜಾಸ್ತಿ ಸಿಗುತ್ತಂತ ಹಾಕ್ತಾರೆ ಹಬ್ಬ ಹರಿದಿನಗಳಂತೇಳಿ, ಬಟ್ ಅವಾಗ್ಲೂ ಸಹಿತ ಬರುತ್ತೆ. ಇನ್ನು ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥ ಒಂದು ವಿನೂತನ ಪದ್ಧತಿ, ಕಾಯಿಕೊರಕ ಬರೇಬಾರದು ಅಂತಂದ್ರೆ ಒಂದು ಪದ್ಧತಿ ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ನಾವು ಮಾಡ್ತಾ ಇದ್ದೀವಿ ರೈತರ ಹೊಲದಲ್ಲಿ ಒಂದು ದೊಡ್ಡ ನಡೆದಿದೆ. ಅದೇನಂತಂದ್ರೆ ಮೀಟಿಂಗ್ ಡಿಸ್ಟ್ರಪ್ಷನ್ ಅಂತ ಕರಿತೀವಿ. ಅಂದ್ರೆ ಕೀಟ ತಡೆಗಟ್ಟೋದು ಅಂದ್ರೆ ಇದು ಒಂದು ಸ್ಪ್ಲಾಟ್ ಅಂತ ಒಂದು ಅಂಟಿನ ಪದಾರ್ಥ ನಾವು ಮತ್ತೆ ಹೈದರಾಬಾದ್ ಒಂದು ATGC ಕಂಪನಿಯವರು ಕಂಡುಹಿಡಿದಿದ್ವಿ. ಇದು ಏನಂತಂದ್ರೆ ಒಂದು ಅಂಟು ರೂಪದ ಪದಾರ್ಥ, ಹೆಂಗ ನಾವು ಪೇಸ್ಟ್
1: ಒಂಥರ ಸೊಲ್ಯೂಷನ್ ಟೈಪ್ ಇರುತ್ತೆ,
0: ಸ್ವಲ್ಪ ತಿಕ್ ಪೇಸ್ಟ್ ಬರುತ್ತೆ. ಇದು ಇದನ್ನ ಒಂದು ಎಕರೆ ಬದನೆಯಲ್ಲಿ, ಒಂದು ಎಕರೆ ಬದನೆಗೆ ಎಷ್ಟು ಸಸಿ ಬರ್ತವೆ ನೋಡಿಕೊಂಡು ಅದನ್ನ ಒಂದು 250-300 ಗಿಡಗಳಿಗೆ, ಒಂದು ಎಕರೆ ಬದನೆಯಲ್ಲಿ 250-300 ಗಿಡಗಳಿಗೆ ಈ ಒಂದು ಅಂಟು ಪದಾರ್ಥವನ್ನ, ಸ್ಪ್ಲಾಟ್ ಅಂತಕ್ಕಂಥ ಅಂಟು ಪದಾರ್ಥವನ್ನ ಕುಡಿ ಭಾಗದಲ್ಲಿ ಹಚ್ಚಬೇಕು.
1: ಕುಡಿಗೆ ಮೇಲೆ
0: ಹಚ್ಚಬೇಕು. ಯಾವಾಗ ಹಚ್ಚಬೇಕಂತಂದ್ರೆ ಈ ಒಂದು ಸಸಿ ಮಡಿಯಲ್ಲಿ ಹಚ್ಚಿದ್ರೆ ಇನ್ನೂ ಒಳ್ಳೇದು, ಯಾಕಂತಂದ್ರೆ ರೆಂಬೆಕಾಯಿ ಕೊರಕ ನಮ್ಮ ಸಸಿ ಮಡಿ ಎಲ್ಲಿ ಹಾಕಿದ್ರು ಸಹಿತ ಈಗ ಒಂದು ಚದರ ಸೆಂಟಿಮೀಟರ್ ಒಂದು ಚುಕ್ಕೆ ಬರಂಗೆ, ಒಂದು ಸ್ಪ್ಲಾಟ್ ಒಂದು ಡ್ರಾಪ್ ಬರಂಗೆ, ಒಂದು ಹಂಟು ಬರಂಗೆ ಹಚ್ಚಿಬಿಟ್ರೆ ಸಾಕಾಗುತ್ತೆ. ಈಗ ಒಂದು 10 ಚದರ ಸೆಂಟಿಮೀಟರ್ ನಮ್ದು ಸಸಿ ಮಡಿ ಇದೆ ಅಂತ ಇಟ್ಕೊಳ್ಳಿ, 10 ಸ್ಪಾಟ್ಗಳಲ್ಲಿ
1: ರ್ಯಾಂಡಮ್ ಆಗಿ
0: ಹಚ್ಚಿಬಿಟ್ರೆ ಸಾಕು. ಈ ಸ್ಪ್ಲಾಟ್ ಹಂಟು ಪದಾರ್ಥವನ್ನ ಸಸಿ ಮಡಿಯಲ್ಲಿ ಒಂದ್ಸಾರ ಹಚ್ಚರಿ. ಸಸಿ ಮಡಿಯಿಂದ ನಾವು ಸಸಿಗಳನ್ನು ಕಿತ್ತಿ ನಾವು ಮೇನ್ ಫೀಲ್ಡ್ಗೆ ಅಂದ್ರೆ ಮುಖ್ಯ ಕ್ಷೇತ್ರಕ್ಕೆ ಹಾಕ್ತಿತ್ತಿವಲ್ಲ, ಒಂದು 4-5 ದಿವಸದ ನಂತರ 250-300 ಗಿಡಗಳಿಗೆ ಹಚ್ಚಬಹುದು. ಅದನ್ನ ಇದು ಯಾವ ರೀತಿಯ ಕೆಲಸ ಮಾಡುತ್ತಂತಂದ್ರೆ, ಈ ಹಂಟು ಪದಾರ್ಥ ಈ ಕಾಯಿ ಕೊರಕ ಹೆಣ್ಣು ಪತಂಗ ಏನಿದೆಯಲ್ಲ ಅದು ಬಿಡ್ತಕ್ಕಂತ ಒಂದು ರಾಸಾಯನಿಕ ವಸ್ತುವನ್ನ ಈ ಹಂಟು ಪದಾರ್ಥದಲ್ಲಿ ತಯಾರು ಮಾಡಲಾಗಿದೆ. ಸೊ ಅದೇನಾಗುತ್ತೆ, ನಾವು ಬೆಳೆಗಳ ಮೇಲೆ ಈ ಹಂಟು ಪದಾರ್ಥವನ್ನು ಇಟ್ಟಾಗ ಗಂಡು ಪತಂಗ ಇಲ್ಲಿ ಹೆಣ್ಣಿದೆ ಅಂತ ಹೇಳ್ಕೊಂಡು ವಾಸನೆಗೆ
1: ಬರುತ್ತೆ,
0: ಅಲ್ಲಿ ಹೆಣ್ಣು ಇರೋದಿಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ತದೆ. ಇದೇ ತರ ನಾವು ಎಕರೆಗೆ 250-300 ಸ್ಪಾಟ್ ಇಟ್ಟಿರ್ತೀವಿ, ಎಲ್ಲಾ ಗಂಡುಗಳು ಅಲ್ಲಲ್ಲಲ್ಲಲ್ಲಿ ಆಕರ್ಷಣೆ ಆಗ್ಬಿಟ್ಟು ಅಲ್ಲಿ ಏನಾಗ್ತದೆ ಅಂದ್ರೆ ಹೆಣ್ಣಿದೆ ಅಂತೇಳಿ ಬಂದು ಕನ್ಫ್ಯೂಸ್ ಆಗ್ತಾ ಹೋಗ್ತೀವಿ. ಅದಕ್ಕಾಗಿ ನಾವು ಇದಕ್ಕೆ ಮೀಟಿಂಗ್ ಡಿಸ್ಟ್ರಪ್ಷನ್ ಅಥವಾ ಮೀಟಿಂಗ್ ಕನ್ಫ್ಯೂಷನ್ ಅಂತ ಕರಿತೀವಿ ನಾವು. ಅಂದ್ರೆ ಗಂಡು ಹೆಣ್ಣಿದೆ ಅಂತ ಬಂದು ಕನ್ಫ್ಯೂಷನ್ ಆಗುತ್ತೆ, ಹೆಣ್ಣು ಸಿಗುದಿಲ್ಲ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಗಂಡು ಪತಂಗಕ್ಕೆ ಹೆಣ್ಣು ಸಿಗ್ಲಾರ್ದನೆ ಸಂತಾನೋತ್ಪತ್ತಿ ಆಗುದು
1: ಬಂದಾಗತ್ತೆ, ಕಡಿಮೆ ಆಗ್ಬಿಡುತ್ತೆ
0: ಇನ್ನು ಸಂತಾನೋತ್ಪತ್ತಿ ಆಗುದಿಲ್ಲ, ತತ್ತಿನೇ ಇಡುವುದಿಲ್ಲ, ತತ್ತಿಯಿಂದ ಮರಿ ಬರುದಿಲ್ಲ ಅಂತಂದ್ರೆ ಇನ್ನು ಬಾಧೆಯ ಪ್ರಶ್ನೆನೇ ಬರುದಿಲ್ಲ. ಈ ಒಂದು ವಿನೂತನವಾದ ಪದ್ಧತಿಯನ್ನ ನಾವು ರೈತರ ಹೊಲಗಳಲ್ಲೇ ನೇರವಾಗಿ
1: ಸಂಶೋಧನೆ ನಡೆದಿದೆ.
0: ಇದನ್ನ ಬಿಡುಗಡೆಗೆ ತುಂಬಾ ನಾವು ಪ್ರಯತ್ನ ಮಾಡ್ತಾ ಇದೀವಿ, ರೈತರ ಒಂದು ಒತ್ತಡನೂ ಸಹಿತ ಇದೆ. ಮೊನ್ನೆ ತಾನೇ ಸೆಂಟ್ರಲ್ ಗವರ್ಮೆಂಟ್ ಒಂದು ಟೀಮ್ ಬಂದು ನೋಡ್ಕೊಂಡು ಹೋದ್ರು, ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಹುತೇಕ ನಾನು ಆಸ್ ಎ ಪ್ರಾಧ್ಯಾಪಕನಾಗಿ ಒಬ್ಬ ವಿಜ್ಞಾನಿಯಾಗಿ ಏನೋ ಪಾಲಿಸಿ ಮೇಕರ್ಸ್ಗಾಯ್ತು, ಇನ್ನು ಡಿಸಿಷನ್ ಮೇಕರ್ಸ್ಗಾಯ್ತು, ನಮ್ಮ ರೈತರಿಗೆ ಏನಾದರೂ ಒಂದು ಕೊಡುಗೆ ಅಥವಾ ಸೇವೆ ಹುಳಮುಕ್ತ, ಅದು ಹತ್ತಿ ಇರ್ಬೋದು,
1: ಬದನೆ ಮತ್ತು ಹತ್ತಿ
0: ಪ್ರಮುಖ ಬೆಳೆಯಲ್ಲಿ ಪ್ರಮುಖ ಕೀಟಗಳಿಂದ ಏನು ನಮ್ಮ ರೈತರು ತೊಂದರೆಯನ್ನು ಅನುಭವಿಸ್ತಾ ಇದಾರೆ, ಅದನ್ನ ಕಾಪಾಡಬೇಕು ಅಂತಂದ್ರೆ ಬಹುತೇಕ ಇಂಥ ಪದಾರ್ಥಗಳನ್ನ, ಇಂಥ ಒಂದು ಟೆಕ್ನಾಲಜಿಯನ್ನು ಹೊರಗೆ ತಂದ್ರೆ ಬಹುತೇಕ ಅದರಷ್ಟು ಸೇವೆ ಇನ್ನೊಂದಿಲ್ಲ ಅಂತ ಅನಿಸ್ತದ ನನಗೆ. ನಾನು ವೈಯಕ್ತಿಕ
1: ಈಗಾಗಲೇ ಇದು ಸಾಬೀತು ಆಗ್ತಾ ಇದೆ, ಆಗಿದೆ ಈಗ ರೈತರ ಹೊಲಗಳಲ್ಲೆಲ್ಲ ಮಾಡಿಬಿಟ್ಟಿದೆ
0: 100%. ರೈತರು ಹೇಳ್ತಾರೆ
1: ತಂತ್ರಜ್ಞಾನ ಮುಕ್ತವಾಗಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಬೇಕಿದೆ.
0: ಹೌದು, ತಂತ್ರಜ್ಞಾನ ವಿಶ್ವವಿದ್ಯಾಲಯದಿಂದ 1 ವರ್ಷ ನಾವು ಮಾಡಿದೀವಿ, ಎಂಡಾರ್ಸ್ ಅಂದ್ರೆ ಈ ರಿಪೋರ್ಟ್ ಕೊಟ್ಟಿದ್ದೀವಿ, ಬಟ್ ಬಿಡುಗಡೆ ಮಾಡ್ತಕ್ಕಂತ ಒಂದು ಪರ್ಮಿಷನ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಕೊಡಬೇಕು. ಸೊ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಸೆಂಟ್ರಲ್ ಟೀಮ್ ಬಂದು ನೋಡ್ಕೊಂಡು ಹೋಗಿದೆ, ರಿಸಲ್ಟ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ, ರೈತರು ಖುಷಿಯಾಗಿದ್ದಾರೆ. ಸೊ ಹಿಂಗಾಗಿ ಅದನ್ನ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ,
1: ಅಂದ್ರೆ ನಮ್ಮ ರೈತರು ಈ ಕಾಯಿ ಕೊರಕದ ಬಾಧೆಯಿಂದ ಮುಕ್ತರಾಗಬಹುದು.
0: ಡೆಫಿನೆಟ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ, ರೈತರು ಏನು 30-40 ಸ್ಪ್ರೇ
1: ಬಹಳಷ್ಟು ಹೊಡಿತಾರೆ, ಎಣ್ಣೆಯನ್ನು ಬಹಳ ಹೊಡಿತಾರೆ ಬದನೆ, ವಿಶೇಷವಾಗಿ ಕಾಯಿ ಕೊರಕ ಬಿಟ್ರೆ ಅವ್ರಿಗೆ ಯಾವುದು ಅಂತ ಕೀಟಗಳು ಹೇಳ್ಕೊಳ್ಳುವಂತವ ಇಲ್ಲ ಬದನೆ.
0: ಅದರಲ್ಲೂ ಸ್ವಲ್ಪ ರೇಟ್ ಸಿಕ್ಬಿಡ್ತು, 20-30 ರೂಪಾಯಿ ರೇಟ್ ಅಂತ ಸಿಕ್ತಂತಂದ್ರೆ ಮತ್ತೆ ಕಾಯಿ ಬರೋದೇ ನೋಡ್ತಿರ್ತಾನ ಹೊರಗೆ, ಹಂಗ ಹೊಡ್ಲಿಕ್ಕೆ ಚಾಲುವೇ ಇರ್ತತಿ. ಸೊ ವಾರಕ್ಕೆ ಎರಡ್ ಸರಿ ಬೇಡ, ಈವನ್ ಸಮ್ ಟೈಮ್ ಮೂರ್ ಸರಿ ಹೊಡೆದ್ರು ಇದಾರ, ಅದ್ರ ಮಿಕ್ಸ್ ಮಾಡಿ ಹೊಡಿತಿರ್ತಾರೆ. ಸೊ ಈ ರೀತಿಯಲ್ಲಿ ಎಷ್ಟು ವಿಷಪೂರಿತ ಬದನೆಯಲ್ಲಿ ಇರುತ್ತೆ ಅಂತಂದ್ರೆ ವಿಷ ಅಂಶ ಆ ದೇವರೇ ಬಲ. ಸೊ ಅದೃಷ್ಟವಶಾತ್ ನಾವು ಅದನ್ನ ಬೇಯಿಸ್ಕೊಂಡು ತಿಂತೀವಿ, ಬೇಯಿಸ್ಕೊಂಡ್ರು ಸ್ವಲ್ಪ ಮಟ್ಟಿಗಂತೂ
1: ಉಳಿತದೆ.
0: ಅದನ್ನ ತಿಂದವರಿಗೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೋ ದೇವರೇ ಬಲ್ಲ. ಹಿಂಗಾಗಿ ಈ ಪರಿಸರ ಸ್ನೇಹಿ ಒಂದು ಪದಾರ್ಥ ಸ್ಪ್ಲಾಟ್ ಅಂತಕ್ಕಂತ ಒಂದು,
1: ಇದು ಸ್ಪ್ಲಾಟ್ ಅಂತಕ್ಕಂಥದ್ದು ಏನು ರಾಸಾಯನಿಕನಾ ಅಥವಾ ಏನು ಇದು ಮಾನವ?
0: ಇದು SPLAT ಅಂತೇಳಿ ಸರ್, ಇದನ್ನು
1: ಸ್ಪ್ಲಾಟ್.
0: ಇದಕ್ಕೆ ಲಾಂಗ್ ಫಾರ್ಮ್ ಅಂತಂದ್ರೆ ಸ್ಪೆಷಲೈಸ್ಡ್ ಫೆರಮೋನ್ ಅಂಡ್ ಲ್ಯೂರ್ ಅಪ್ಲಿಕೇಶನ್ ಟೆಕ್ನಾಲಜಿ ಅಂತ. ಅಂತಂದ್ರೆ ಕನ್ನಡದಲ್ಲಿ ಈ ಲಿಂಗಾಕರ್ಷಕ, ಈ ಹೆಣ್ಣು ನಾರ್ಮಲಿ ಕೆಮಿಕಲ್ ಅನ್ನ ನಿಸರ್ಗದಲ್ಲಿ ಬಿಡುತ್ತೆ, ಅದಕ್ಕೆ ಗಂಡು ಬಂದು ಎರಡು ಸಂಯೋಗ ಆಗ್ತವೆ. ಇದನ್ನೇ ಕೃತಕವಾಗಿ ಹೆಣ್ಣು ಬಿಡತಕ್ಕಂಥ ರಾಸಾಯನಿಕ ಪದಾರ್ಥವನ್ನ ನಾವು ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡಿ ನಾವು ಅದನ್ನು ತಯಾರು ಮಾಡಿ ಈ ಅಂಟು ರೂಪದಲ್ಲಿ ಮಾಡಿದೀವಿ. ಯಾಕೆ ಅಂಟು ರೂಪದಲ್ಲಿ ಮಾಡಿದೀವಿ, ಫೆರಮೋನ್ ಟ್ರಾಪ್ ಹಾಕ್ಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ. ಈಗ ಆಲ್ರೆಡಿ ಫೆರಮೋನ್ ಟ್ರಾಪ್ ಯೂಸ್ ಮಾಡ್ತಾರೆ,
1: ಫೆರಮೋನ್ ಟ್ರಾಪ್ ಯೂಸ್ ಮಾಡ್ತಾರೆ,
0: ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಫೆರಮೋನ್ ಟ್ರಾಪ್ ನಲ್ಲಿ ಇರತಕ್ಕಂಥ ಕೆಮಿಕಲ್ ಕಾನ್ಸಂಟ್ರೇಷನ್ ಬಹಳ ಕಡಿಮೆ, 2% ಇರ್ತದೆ. ಆದ್ರೆ ಇದರಲ್ಲಿ 4% ಇರುತ್ತೆ. ನಾವು ಫೆರಮೋನ್ ಟ್ರ್ಯಾಪ್ ಬಹಳ ಅಂದ್ರೆ ಎಕರೆಗೆ 2-4 ಹಾಕ್ಬಹುದು. ಅದು ಸುಮ್ನೆ
1: ಮಾನಿಟರ್ ಮಾಡ್ಲಿಕ್ಕೆ,
0: ಸೂಚನಾ
1: ಸಾಧಕ
0: ಸಿಂಪರಣೆ
1: ಮಾಡ್ಕೊಳ್ಳಿಕ್ಕೆ
0: ಅಷ್ಟೇ, ಕೀಟದ ಮಟ್ಟ ನೋಡ್ಲಿಕ್ಕೆ ಆಗುತ್ತೆ ವಿನಃ ಕೀಟ ಹತೋಟಿಗೆ
1: ಆಗದಲ್ಲ.
0: ಬಟ್ ಇದನ್ನ ನಾವು ಸ್ಪ್ಲಾಟ್ ಅಂತಕ್ಕಂಥದನ್ನ 250-300 ಸ್ಪಾಟ್ ಅಲ್ಲಿ ಹಚ್ಚೋದ್ರಿಂದ ಆ ಒಂದು ವಾಸನೆ ಅಥವಾ ಫಿರಮೋನ್ ಅಲ್ಲೇ ಸ್ಯಾಚುರೇಟ್ ಆಗಿ ಸಾಂದ್ರತೆಗೊಂಡು ಬರ್ತಕ್ಕಂತ ಒಂದು ಗಂಡು ಪತಂಗಗಳನ್ನ ವಿಚಲಿತಗೊಳಿಸುತ್ತೆ, ಡಿಸ್ರಪ್ಷನ್ ಆಗುತ್ತೆ. ಎರಡು ಗಂಡು ಹೆಣ್ಣು ಕೂಡ್ಲಿಕ್ಕೆ ಚಾನ್ಸೇ ಸಿಕ್ಕೋದಿಲ್ಲ. ಹಿಂಗಾಗಿ ಸಮಗ್ರವಾಗಿ ತುಂಬಾ ಚೆನ್ನಾಗೈತೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಯಾವ ರೈತರ ಹೊಲದಗಳಲ್ಲಿ ಈ ಸ್ಪ್ಲಾಟ್ ಟೆಕ್ನಾಲಜಿ ನಾವೇನ್ ಮಾಡಿದೀವಿ, ಪ್ರಯೋಗ ಮಾಡಿ ನೋಡಿದೀವಿ, 95% ಕಂಟ್ರೋಲ್, 90-95% ಕಂಟ್ರೋಲ್ ಆಗಿದೆ. ಅದೇ ನಮ್ಮ ರೈತ ಸ್ಪ್ರೇ ಮಾಡಿದ್ರು ಸಹಿತ ಮಿನಿಮಮ್ 40% ಅಂತೂ ಇದೆ, ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ.
1: ಈ ಸ್ಪ್ಲಾಟ್ ಟೆಕ್ನಾಲಜಿ ಅಂದ್ರೆ ಇದು ಇದಕ್ಕೆ ಖರ್ಚು ಅದು ಎಷ್ಟು ಆಗ್ಬೋದು ರೈತರಿಗೆ? ಸಪೋಸ್ ಇದು ನಾಳೆ ಬಿಡುಗಡೆ ಆದ ತಂತ್ರಜ್ಞಾನ, ಖರ್ಚು ಎಷ್ಟು ಆಗ್ಬೋದು ರೈತರಿಗೆ?
0: ಸರ್, ಈಗ ಅಂದಾಜು ಅವರು ಕಂಪ್ನಿಯವರು ನಾವೆಲ್ಲ ಕುಡ್ಕೊಂಡು ಎಲ್ಲ ಮಾಡಿದ್ದು ಕೇಳಾಗಿ ಒಂದು ಸಾರಿ ನಾವು ಹಚ್ಚಬೇಕಾದ್ರೆ 900 ರೂಪಾಯಿ ಖರ್ಚಾಗುತ್ತೆ.
1: 900
0: ನಾವು ಬೆಳೆಯ ಅವಧಿಯಲ್ಲಿ 4 ಸಾರಿ ಹಚ್ಚಬೇಕಾಗತ್ತೆ ಸರ್. ಈಗ ಅದೇ ಬದನೆಯಲ್ಲಿ ತಗೊಳ್ಳಿ, ನಾಟಿ ಮಾಡಿದ ಒಂದು ವಾರದೊಳಗೆ 5-7 ದಿವಸ ಅಂತ ಇಟ್ಕೊಳ್ಳೋಣ. ಸೇ 7ನೇ ದಿವಸಕ್ಕೆ ಹಚ್ಚಿದ್ರಿ ಫಸ್ಟ್ ಅಪ್ಲಿಕೇಶನ್, ನೆಕ್ಸ್ಟ್ 1 ತಿಂಗಳ ಹಂತರದಲ್ಲಿ ಅಂದ್ರೆ 7 ದಿವಸಕ್ಕೊಮ್ಮೆ, 37 ದಿವಸಕ್ಕೊಮ್ಮೆ, 67-70 ದಿವಸಕ್ಕೊಮ್ಮೆ, 100-107 ದಿವಸಕ್ಕೊಮ್ಮೆ, ಈ ತರ 4 ಸಾರಿ ಹಚ್ಚಿಬಿಟ್ರೆ ಬಹುತೇಕ ಕೀಟ ಹತೋಟಿ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಸರಿ, 4 ಸಾರಿ ಹಚ್ಚಿದ್ವಿ ಅಂತಂದ್ರು 900 ರೂಪಾಯಿ ಒಂದ್ ಸಾರಿ ಹಚ್ಚಲಿಕ್ಕೆ,
1: 9-4 30-6,600 ರೂಪಾಯಿ
0: ಹಚ್ಚೋನಿಗೂ ಸಹಿತ 1,000 ರೂಪಾಯಿ ಇಟ್ಕೊಳ್ಳೋಣಂತೆ 4 ಸಾರಿ ಹಚ್ಚಲಿಕ್ಕೆ ಸಹ. ಏನು ಹಚ್ಚಲಿಕ್ಕೆ ಏನು ಬಹಳ ಖರ್ಚಾಗಲ್ಲ, ಆದ್ರೂ 1,000 ರೂಪಾಯಿ ಖರ್ಚು ಹಿಡಿದ್ರು ಸಹಿತ 4,600 ರೂಪಾಯಿ. ಬಟ್ ಆದ್ರೆ ನಾವು ಕೀಟನಾಶಕ ಎಷ್ಟು ಹೊಡಿತೀವಿ ಒಂದು ತಿಂಗಳೊಳಗೆ? ವಾರಕ್ಕೆ 2 ಸಾರಿ ಅಂತಂದ್ರು 8 ಸಾರಿ ಆಯ್ತು ಸರ್.
1: ಹೌದು,
0: 8 ಸಾರಿ ಆಯ್ತು.
1: ಪ್ರತಿ ಸಾರಿ 1,000 ರೂಪಾಯಿ
0: ಮಿನಿಮಮ್ 8,000 ರೂಪಾಯಿ ಆಯ್ತು. ಇಲ್ಲಿ 4,600 ರೂಪಾಯಿ ನಮಗೆ ಪೂರ್ತಿ ಕಂಟ್ರೋಲೇ ಬಂದ್ಬಿಡುತ್ತೆ ಬೆಳೆಯ ಅವಧಿ ಒಳಗೂ.
1: ಆಮೇಲೆ ಜೊತೆಗೆ ಪರಿಸರ ಸ್ನೇಹಿ,
0: ಎಕ್ಸಾಕ್ಟ್ಲಿ ರೈಟ್, ನಾನು ಅದೇ ಹೇಳ್ತಾ ಇದ್ದೆ. ಪರಿಸರ ಸ್ನೇಹಿ,
1: ಹೌದು,
0: ಒಡಿಯೋರಿಗೆ ಅಂದ್ರೆ ರೈತರಿಗೆ ಹಾನಿಕಾರಕವಲ್ಲ,
1: ತಿನ್ನೋರಿಗೆ ಹಾನಿಕಾರಕ ಅಲ್ಲ,
0: ಆಮೇಲೆ ವಾಯು ಮಾಲಿನ್ಯ ಆಗುದಿಲ್ಲ, ಜೊತೆಗೆ ನಮ್ಮಲ್ಲಿ ಪರಿಸರ ಸ್ನೇಹಿಗಳು, ಜೀವಿಗಳು, ಮಿತ್ರಕೀಡಿಗಳು ಎಷ್ಟು ಚೆನ್ನಾಗಿರ್ತಾವ ಅಂತಂದ್ರೆ ಬಹುತೇಕ ತುಂಬಾ ಚೆನ್ನಾಗಿರುತ್ತೆ, ಬಹಳಷ್ಟು ಇರುತ್ತೆ. ಸೊ ಇದು ನಾವು ಕಂಡ ಸತ್ಯಾಂಶ, ರೈತರು ಕಂಡ ಸತ್ಯಾಂಶ.
1: ಈಗಾಗಲೇ ರೈತರ ಹೊಲದಲ್ಲಿ ಪ್ರಯೋಗ ಆಗಿದೆ, ಎಲ್ಲ ಆಗಿದೆ. ಈಗ ನಿಮ್ಮ ಒಂದು ಅಂದಾಜಿನ ಮೇಲೆ ಮುಂದಿನ ವರ್ಷ ಬಿಡುಗಡೆ ಆಗ್ಬೋದಾ?
0: ಹಾ ಸರ್, ಈ ಜೂನ್ ಜುಲೈಗೆ ಬರಬಹುದಂತ ತುಂಬಾ ಆಶಾವಾದಿಯಾಗಿ ಇದ್ದೀವಿ. ನಾವು ಸಹಿತ ತುಂಬಾ ಅನೇಕ ಪಾಲಿಸಿ ಮೇಕರ್ಸ್ಗೂ ಸಹಿತ ರಿಕ್ವೆಸ್ಟ್ ಮಾಡಿ ರಿಪೋರ್ಟನ್ನು ಸಹಿತ ಕೊಟ್ಟಿದ್ದೀವಿ. ಇದೇ ರೀತಿಯಾಗಿ ನಾವು ಟೊಮ್ಯಾಟೋದಲ್ಲೂ ಮಾಡಿದೀವಿ ಸರ್, ಇದೇ ಟೆಕ್ನಾಲಜಿ. ನಾನೇನು ಹೇಳದ್ನಲ್ಲ, ಬಂದಾಗ 4 ಸಾರಿ ಹಚ್ಚಬೇಕು
1: ಟೊಮ್ಯಾಟೋದಲ್ಲಿ ಕಾಯಿ ಕೊರಕ.
0: ಟೊಮ್ಯಾಟೋದಲ್ಲೂ ಸಹಿತ
1: ಪಿನ್ವರ್ಮ್
0: ಬಂದಿದೆ ಸರ್. ಅದು ಪಿನ್ ವರ್ಮ್ ಅಂತಂದ್ರೆ ಒಂದು ಗುಂಡು ಸೂಜಿ ಆಕಾರದಲ್ಲಿ ಒಂದು ರಂಧ್ರವನ್ನು ಮಾಡುತ್ತೆ ಸರ್. ಅದು ಭಯಂಕರ ಕಷ್ಟ, ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಇದನ್ನು ಸಹಿತ ನಾವು 20 ಎಕರೆಯಲ್ಲಿ ಮಾಡಿದೀವಿ. ಚಿಕ್ಕಲ್ಪರ್ವೆಲ್ಲಿ 15 ಎಕರೆ, ನೀರ್ಮಾನ್ವೆಲ್ಲಿ 5 ಎಕರೆ ಮಾಡಿದ್ವಿ. ಸರ್, ಪಿನ್ ವರ್ಮ್ ಟೊಮ್ಯಾಟೋ ಮೇಲೆ ಅದನ್ನು ಸಹಿತ ಆಲ್ಮೋಸ್ಟ್ 90-95% ಕಂಟ್ರೋಲ್ ಕೊಟ್ಟಿದೆ. ಇದರ ಜೊತೆಗೆ ನಾವು ಪಿಂಕ್ ಬೋಲ್ವರ್ಮ್ ಅಂತ ಬಹುತೇಕ ಎಲ್ಲ ರೈತರು ಕೇಳಿರ್ತೀರ, ಎಷ್ಟರ ಮಟ್ಟಿಗೆ ಅಂದ್ರೆ

0: ತುಂಬ ಖುಷಿಯಾಗಿದ್ದಾರೆ. ಎಕರೆಗೆ ಏನಿಲ್ಲ ಅಂತಂದ್ರೂ ಈ ಗುಲಾಬಿ ಕಾಯಿ ಕೊರಕ ಮಾಡ್ತಕ್ಕಂಥ ಹಾನಿ ಒಂದು 3-4 ಕ್ವಿಂಟಲ್ ಏನು ಲಾಸ್ ಮಾಡುತ್ತೆ ಅದು ನಮಗೆ ಉಳಿತಾಯ ಆಗುತ್ತೆ. ಸೊ ಏನಿಲ್ಲ ಅಂದ್ರೆ ಒಂದು 16-20 ಸಾವಿರ ರೂಪಾಯಿ ರೈತರಿಗೆ ಉಳಿತಾಯ ಆಗಿದ್ದು ಇದು ಸತ್ಯಾಂಶ ಸರ್. ಇದು ರೈತರೇ ತಾವು ಪರಿಗಣಿಸಿ ತಾವು ಸ್ಯಾಟಿಸ್ಫೈ ಆಗ್ಬಿಟ್ಟು ಒಂದು ನಮಗ ಅವರು ಉತ್ತರವನ್ನು ಕೊಟ್ಟಿರ್ತದ್ದು. ಇತ್ತೀಚಿನ ಅಂದ್ರೆ ಹಿಂದಿನ ದಿನಗಳಲ್ಲಿ ಏನ್ ಮಾಡ್ತಿದ್ರು, ರೈತರು ಪರೀಕ್ಷೆ ಮಾಡಿ ಸೈಂಟಿಸ್ಟ್ ಪರೀಕ್ಷೆ
1: ಮಾಡ್ತಿದ್ರು, ರೈತರಿಗೆ
0: ಹೌದು ಅದು ಬಹುತೇಕ ಈ ತರ ಮಾಡಿದ್ರೆ ಒಳ್ಳೇದ ಅನ್ಸುತ್ತೆ. ತಂತ್ರಜ್ಞಾನ ಪರೀಕ್ಷೆ ಮಾಡಿ ಸರ್ಟಿಫೈ
1: ಮಾಡಿದವರಿಗೆ ರೈತರದ್ದು ಒಳ್ಳೇದಾದ್ರೆ ಇದನ್ನ ಬಿಡುಗಡೆ ಮಾಡೋದು ನಿಮ್ಗೆ ಕೊಡಬೇಕು.
0: ಯಾಕಂದ್ರೆ ರೈತನಿಗೆ ಏನ್ ಬೇಕು ಆ ಟೆಕ್ನಾಲಜಿಯನ್ನ ಅವನ್ ಸರ್ಟಿಫೈ ಮಾಡಿದ್ರೆ, ಅವ್ರ ಸರ್ಟಿಫೈ ಮಾಡಿದ್ರೆ ಬಹುತೇಕ
1: 100% ಅದು ಕಾನ್ಫಿಡೆಂಟ್ ಆಗಿರುತ್ತೆ.
0: ಇಲ್ಲ ನಾನು ಸೈಂಟಿಸ್ಟ್ ನಾನ್ ಸರ್ಟಿಫೈ ಮಾಡಿದ್ದನ್ನ ಅವ್ರು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರ ವಿನಃ ಬಹುತೇಕ ಅವ್ರು ಸರ್ಟಿಫೈ ಮಾಡಿದ ಟೆಕ್ನಾಲಜಿಯನ್ನ ಬಹುತೇಕ ಬಹಳಷ್ಟು ಅಡಾಪ್ಟಬಿಲಿಟಿ ಆಗ್ತದೆ, ಬಹಳಷ್ಟು ಜನ ಅಡಾಪ್ಟ್ ಮಾಡ್ತಾರೆ ಅಂತ.
1: ಒಳ್ಳೇದು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೇ, ಈ ಒಂದು ತಿಯಲ್ಲಿ ಬರ್ತಕ್ಕಂಥ ಗುಲಾಬಿ ಕಾಯಿ ಕೊರಕದ ಹತೋಟಿಗಾಗಿ ಮತ್ತು ಬದನೆಯಲ್ಲಿ ಬರ್ತಕ್ಕಂಥ ಕಾಯಿ ಕೊರಕ, ಹಾಗೇನೆ ಟೊಮ್ಯಾಟೋದಲ್ಲಿ ಬರ್ತಕ್ಕಂಥ ಕಾಯಿ ಕೊರಕ ಅಥವಾ ಪಿನ್ವಾರ್ಮ್ ಅಂತೇಳಿ ಟೊಮ್ಯಾಟೋದಲ್ಲಿ ಪಿನ್ವಾರ್ಮ್ ಅಂತೇಳಿ, ಈ ಒಂದು ಕೀಟಗಳು ಸಾಕಷ್ಟು ಹಾನಿಯನ್ನು ಮಾಡ್ತಿದ್ದಾವೆ. ರೈತರು ಇದಕ್ಕಾಗಿ ಒಂದು ಎಕರೆ ಬಾರು 7-8 ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಈ ಒಂದು ಕೀಟದ ಹತೋಟಿಗಾಗಿ. ಇದನ್ನು ಉಳಿಬೇಕಾಗಿತ್ತಂದರೆ ನೀವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂಥ ಈ ಸ್ಪ್ಲ್ಯಾಟ್ ಒಂದು ತಂತ್ರಜ್ಞಾನ ಅಥವಾ ಏನು ಪೇಸ್ಟ್ ಹಚ್ತಕ್ಕಂಥದ್ದು ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಿರಿ. ಇದು ಬೇಗನೆ ಬರುವಂತಾಗಲಿ. ಖಂಡಿತ ಇದು ಬಿಡುಗಡೆ ಆತಪ್ಪ ಅಂತಂದರೆ ರೈತರಿಗೆ ಸಾಕಷ್ಟು ಒಂದು ಆಶಾದಾಯಕ ಅಂತ ಹೇಳ್ಬೋದು. ಬದನೆಗೆ ಸಾಕಷ್ಟು ರೈತರು ಖರ್ಚು ಮಾಡ್ತಾ ಇದ್ದಾರೆ. ಒಮ್ಮೊಮ್ಮೆ ಏನಾಗುತ್ತೆ, ಬದನೆ ಬೆಳೆಯನ್ನು ಕಳ್ಕೊಂಡ್ಬಿಡ್ತಾರೆ ಈ ಕಾಯಿ ಕೊರಕದಿಂದ. ಏನಿಲ್ಲ ಸರ್, ಎಲ್ಲ ಬದನೆಕಾಯಿ ಹರಿದು ಹಾಕಿಬಿಟ್ಟಿವಿ, ಎಲ್ಲ ತೂತು ಬಿದ್ದುಬಿಟ್ಟವೆ, ಗಿಡದಲ್ಲಿ ಎಲ್ಲ ಹಾಗೆ ಆಗಿಬಿಟ್ಟದೆ ಅಂತಕ್ಕಂಥ ವಿಚಾರ ಸಾಕಷ್ಟು ಹಾನಿ ಆಗ್ತಾ ಇದೆ. ಇದು ಆಗಬೇಕಾದ್ರೆ ತಂತ್ರಜ್ಞಾನ ಬರಬೇಕು. ಕೊನೆಯದಾಗಿ ರೈತರಿಗೆ ನಿಮ್ಮ ಒಂದು ಕಿವಿ ಮಾತು ಏನು ಹೇಳ್ತೀರಿ?
0: ನನ್ನ ರೈತರಿಗೆ ಕಿವಿ ಮಾತು ಹೇಳ್ತಕ್ಕಂಥದ್ದಂದರೆ ತಂತ್ರಜ್ಞಾನವನ್ನು ಅರಿತುಬಿಟ್ಟು ಅದನ್ನು ಯಾವ ರೀತಿಯಾಗಿ ಮಾಡಿದ್ರೆ ಅದನ್ನು ಸಕ್ಸಸ್ ಮಾಡಬೇಕಂತ ತಿಳ್ಕೋಬೇಕು. ಈಗ ನಾನೇ ಆಗಲಿ ನಾನು ಯಾವುದೇ ತಂತ್ರಜ್ಞಾನವನ್ನು ಹೇಳ್ತೀನಿ ಅಂದರೆ ಅದನ್ನು ಪರಿಪೂರ್ಣವಾಗಿ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ತಿಳ್ಕೊಂಡಿದ್ದೇ ಆದರೆ ಬಹುತೇಕ ಅಷ್ಟು ಲಾಭ ಆ ಒಂದು ರೈತನಿಗಾಗುತ್ತೆ. ನಾವೇನು ಮಾಡ್ತೇವೆ ಅಂದ್ರೆ ಒಂಥರ ಹರತುರಿಯಲ್ಲಿ ಬಂದಿದೆ ಹಚ್ಚಣ ಅಂತೇಳಿ ಟೈಮ್ಲಿ ಡೋಸ್ ಇಂಪಾರ್ಟೆಂಟ್,
1: ಟೈಮ್
0: ಸಕಾಲಕ್ಕೂ ಇಂಪಾರ್ಟೆಂಟ್. ಅದು ಹಚ್ಚಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇದೊಂದೇ ಅಂತಲ್ಲ, ಯಾವುದೇ ಟೆಕ್ನಾಲಜಿಯನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಮಾಡಿದ್ದೆ ಆದ್ರೆ ಬಹುತೇಕ ಅದು ಸಾರ್ಥಕ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ.
1: ಒಳ್ಳೆಯದು. ಇದುವರೆಗೆ ಈ ಬದನೆಯಲ್ಲಿ ಬರ್ತಕ್ಕಂಥ ಕಾಯಿ ಕೊರಕದ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಬದನೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
3: ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಹಾಗೂ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-27 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 55-57 ಹಾಗೂ ಕನಿಷ್ಠ ಆರ್ದ್ರತೆ 30-31% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-8 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರೋದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಅಥವಾ ರಾಶಿ ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಶೇಖರಣೆ ಮಾಡ್ಕೋಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ

0: ಶೇಂಗಾ ಬೀಜವನ್ನು ಬೇರ್ಪಡಿಸಿ ಶೇಖರಣೆ ಮಾಡೋದರಿಂದ ಕೊಯ್ಲೋತ್ತರ ರೋಗಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಬಿಸಿಲು ಹೆಚ್ಚಾಗಿರೋದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡೋದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಯುನ್ ಬೆಂಜೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊದಲ್ಲಿ ಎಲೆ ಮೊಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸೆಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯುನ್ ಬೆಂಜೇಟ್ 5 HG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ರೊನಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯೂಜಿನೈಲ್ ಅನ್ನು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಿ ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕಾಗ್ತದೆ. ಮಾವಿನಕಾಯಿಯಲ್ಲಿ ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಿರುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲದೆ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯವಾಗಿದ್ದು ಗಾಯದ ನಿರ್ವಹಣೆಯೂ ಕೂಡ ಸುಲಭ. ಒಣಮೇವು ಸ್ವಾದಿಷ್ಟತೆಯನ್ನು ಉತ್ತಮಗೊಳಿಸಲು 2% ಯೂರಿಯಾ ಮತ್ತು 10% ಕಾಕಂಬಿ ಅಥವಾ ಬೆಲ್ಲದ ಮಿಶ್ರಣ ಮಾಡಿ ನಂತರ ಜಾನುವಾರುಗಳಿಗೆ ಆಹಾರವನ್ನು ನೀಡಬಹುದು. ಕೇಳಿದ್ವರ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು.
1: ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಲ್ಲ ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಮೊದಲಿಗೆ ರಾಯಚೂರು ಪೇಟೆ ಧಾರಣೆ. ಸ್ಥಳೀಯ ಸಜ್ಜೆ ಕನಿಷ್ಠ ಮತ್ತು ಪ್ರತಿ ಕ್ವಿಂಟಲ್ಗೆ 2254 ರೂಪಾಯಿಯಿಂದ ಗರಿಷ್ಠ 2300 ರೂಪಾಯಿ. ಹೈಬ್ರಿಡ್ ಹತ್ತಿ 6200 ರೂಪಾಯಿಯಿಂದ 8722 ರೂಪಾಯಿ. ಅಲ್ಸಂದಿ ಕೌಪಿಯ 4327 ರೂಪಾಯಿಯಿಂದ 5350 ರೂಪಾಯಿ. ನೆಲಗಡಲೆ ಗುಂಗ್ರೆ 5975 ರೂಪಾಯಿಯಿಂದ 6705 ರೂಪಾಯಿ. ದಪ್ಪ ಭತ್ತ 1450 ರೂಪಾಯಿಯಿಂದ 1612 ರೂಪಾಯಿ. ರಾಜಹಂಸ ಭತ್ತ 1450 ರೂಪಾಯಿಯಿಂದ 1721 ರೂಪಾಯಿ. ಸೋನಾ ಮಸೂರಿ ಭತ್ತ 2009 ರೂಪಾಯಿಯಿಂದ 2718 ರೂಪಾಯಿ. ಕೆಂಪು ತೊಗರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 6199 ರೂಪಾಯಿಯಿಂದ ಗರಿಷ್ಠ 8105 ರೂಪಾಯಿ. ಇನ್ನು ಮಾನ್ವಿ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ ಪ್ರತಿ ಕ್ವಿಂಟಲ್ಗೆ 2100 ರೂಪಾಯಿಯಿಂದ ಗರಿಷ್ಠ 2200 ರೂಪಾಯಿ. ಮೆಕ್ಕೆಜೋಳ 1910 ರೂಪಾಯಿಯಿಂದ 2200 ರೂಪಾಯಿ. ಹೊಸ ಸೋನಾ ಮಸೂರಿ ಭತ್ತ 2000 ರೂಪಾಯಿಯಿಂದ 2064 ರೂಪಾಯಿ. ಹಳೆ ಸೋನಾ ಮಸೂರಿ ಭತ್ತ 2830 ರೂಪಾಯಿಯಿಂದ 2960 ರೂಪಾಯಿ. ಲಿಂಗ್ಸೂರು ಪೇಟೆ ಧಾರಣೆ. ಹೈಬ್ರಿಡ್ ಸಜ್ಜೆ ಕನಿಷ್ಠ ಪ್ರತಿ ಕ್ವಿಂಟಲಿಗೆ 1800 ರೂಪಾಯಿಯಿಂದ ಗರಿಷ್ಠ 2125 ರೂಪಾಯಿ. ಕಡಲೆಕಾಳು 5650 ರೂಪಾಯಿಯಿಂದ 6000 ರೂಪಾಯಿ. ಭತ್ತ 2250 ರೂಪಾಯಿಯಿಂದ 2725 ರೂಪಾಯಿ. ತೊಗರಿ ಕನಿಷ್ಠ ಮತ್ತು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ 7830 ರೂಪಾಯಿಯಿಂದ 8000 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗ್ಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದಿರಿ.

0: ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಈಗ ಕೇಳೋಣ ಭೀಮರಾಯ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು.

ಇದುವರೆಗೆ ಭೀಮರಾಯ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014ರಲ್ಲಿ 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 154,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014ರಲ್ಲಿ 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024ರ ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, June 21ರಂದು ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026ರ ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು

0: ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ಧವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿ ರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಇಚಿ ಶಿಮೊಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಎ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45:20. ಕೇಳಿ ಚಿತ್ರಗೀತೆಗಳಲ್ಲಿ ನಿಮ್ಮ ಕರೆ ನಿಮಗೊಂದು ಗೀತೆ, ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2958-898-200312. 08532 ಬಳಸಿ ನೀವು ಕರೆ ಮಾಡಬಹುದು. ಬನ್ನಿ, ನಮ್ಮ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಎಲ್ಲಿಂದ?
2: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಮೇಡಮ್.
1: ಸರ್, ತಮ್ಮ ಹೆಸರು?
2: ಸುರೇಶ್ ಬೆಣ್ಣಿ ಮೇಡಮ್.
1: ಸುರೇಶ್ ಅವರು, ಯಾವ ಗೀತೆ ಬೇಕು?
2: ನೀಲಾಂಬರಿ ಐತರ ಫಿಲಮ್.
1: ನೀಲಾಂಬರಿ?
2: ಹೌದು ಮೇಡಮ್.
1: ಈಗ ಸಾಯಂಕಾಲನೇ ಪ್ರಸಾರ ಮಾಡಿದ್ವಿ. ಓಕೆ, ಯಾವ ಗೀತೆ ಬೇಕಾದ್ರಲ್ಲಿ? ಓಕೆ, ಖಂಡಿತ ಪ್ರಸಾರ ಮಾಡೋಣ ಅಂತ. ಚಿತ್ರ ಇವರ ಸ್ವರಗಳಲ್ಲಿ ಒಂದು ಇಂಪಾದ ಗೀತೆ ನಿಮಗಾಗಿ.
2: ಮೇಡಮ್, ಈ ಗೀತೆ ನಮ್ಮ ಸ್ನೇಹಿತರಾದಂತ ವೈದಿ ತೆಳ್ಳಮರದ ಹಾಗೂ

0: ಬಣ್ಣಪ್ಪದಾಳೆ ಅಂತದಾರ ಮೇಡಮ್. ಮತ್ತ ಬಿಜಾಪುರದ ಶಿವಶರಣ ಸ್ಪೋದಿ, ಬಂದೆ ನವಾಜ್, ಭರತ್ ಕುಮಾರ್, ಇಮಾಮ್ ಸಾಬಾಗ್, ಗಂಗಪ್ಪ ಬಡಿಗಾರ್, ಇವರೆಲ್ಲರಿಗಾಗಿ ಮೇಡಮ್.
1: ಖಂಡಿತ, ಎಲ್ಲ ನಿಮ್ಮ ಸ್ನೇಹಿತರಿಗಾಗಿ ಹಾಗೂ ನಿಮಗಾಗಿ ಈ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.
0: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ರಾಜೇಶ್ ರಾಮನಾಥಿವರ ಸಂಗೀತ, ಕೆ ಕಲ್ಯಾಣಿವರ ಸಾಹಿತ್ಯದಲ್ಲಿ ಕೇಳಿ ನೀಲಂಬರಿ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರಾ.

0: ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್, ತಮ್ಮ ಹೆಸರು?
1: ಬಸವರಾಜ್ ಪಾಟೀಲ್ ಮೇಡಮ್, ಅರಕೆರೆ ತಾಲೂಕು ಜಗಟಗಲ್.
0: ಹೆಸರು ಏನಂದ್ರಿ ಸರ್?
1: ಬಸವರಾಜ್ ಪಾಟೀಲ್.
0: ಬಸವರಾಜ್ ಪಾಟೀಲ್ ಅವರೇ, ಯಾವ ಗೀತೆ ಬೇಕು?
1: ನ್ಯಾಯ ದೇವರು ಬೇಕಾಯ್ತು.
0: ನ್ಯಾಯವೇ ದೇವರು.
1: ಆಕಾಶವಾಣಿ ಮೇಲೆ
0: ಯಾವ ಗೀತೆ?
1: ಆಕಾಶವಾಗಿ ಬೆಳೆದ ಮೇಲೆ ನಾನೆಂದು ನಿನ್ನವನು.
0: ಓಕೆ ಓಕೆ, ಯಾರಿಗಾಗಿ ಈ ಗೀತೆ?
1: ಈ ಎಲ್ಲ ಕೇಳಿದ್ರೆ ಹೆಸರು ಕೇಳ, ಯಾರು ಕೇಳಿದ್ರಿ? ಎಲ್ಲ ಆಕಾಶವಾಣಿ ಕೇಳಿದ್ರಿ ಮೇಡಮ್.
0: ನಿಮ್ಗೆ ಯಾಕೆ ಇಷ್ಟ ಈ ಹಾಡು?
1: ಏನು ಮೇಡಮ್,
0: ನಿಮ್ಗೆ ಯಾಕೆ ಇಷ್ಟ ಈ ಹಾಡು?
1: ಓಲ್ಡ್ ಹಳೆ ಗೀತೆ ಬಹಳ ಇಷ್ಟ ಮೇಡಮ್. ಯಾವ ಒಳಗೀತೆ?
0: ಓಲ್ಡ್ ಈಸ್ ಗೋಲ್ಡ್ ಅಂತೀರಾ? ಖಂಡಿತ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಬಸವರಾಜ್ ಅವರೇ. ನಿಮ್ಮ ಕೋರಿಕೆ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ. ಧನ್ಯವಾದಗಳು, ನಮಸ್ಕಾರ.

0: ಹಲೋ
1: ಹಲೋ,
0: ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ತಮ್ಮ ಹೆಸರು?
1: ಜೂಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಮೇಡಮ್.
0: ನಮಸ್ಕಾರ ಸರ್, ತಮಗಾಗಿ ಯಾವ ಗೀತೆ?
1: ಅನಿತಾ ಮೇಡಮ್ ಅವರಿಗೆ ಶುಭ ಸಂಜೆ ನಮಸ್ಕಾರ.
0: ನಮಸ್ಕಾರಗಳು ರೀ. ನೀವು ಹೇಗಿದ್ದೀರಾ?
1: ಆರಾಮಿದ್ದೀವಿ ಮೇಡಮ್, ತಾವು ಆರಾಮಿದ್ರಿ?
0: ಹಾಂ, ಆರಾಮಿದ್ದೀವಿ ನೋಡ್ರಿ ಸರ್. ನಿಮ್ಮ ಕೋರಿಕೆ ಗೀತೆ ಯಾವುದು ಅಂತ ಹೇಳಿಲ್ಲ.
1: ನಮ್ಮ ಕೋರಿಕೆ ಗೀತೆ ಅಪೂರ್ವ ಸಂಗಮ ರೀ.
0: ಹ್ಞೂ,
1: ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನೇ ಇತ್ತು.
0: ಯಾವ
1: ಅದರಲ್ಲಿ ಅದರಲ್ಲಿ ತಾರ ಓ ತಾರ ಅಂತ ಒಂದು ಗೀತೆ ಬರ್ತ ನೋಡಿ ಮೇಡಮ್.
0: ಅಪೂರ್ವ ಸಂಗಮ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಒಂದು
1: ಗೀತೆ ಮೇಡಮ್. ಈ ಗೀತೆ ನಮ್ಮ ರಾಯಚೂರು ಬಾನುಲಿ ಬಳಗದ ಸ್ನೇಹಿತರಾದ ದೊಡ್ಡ ಈರಣ್ಣ, ಶ್ರೀಧರ್ ಹೋಟೆಲ್, ನಾಗೇಂದ್ರಪ್ಪ ಗೌಡ, ವೆಂಕಟೇಶ್ ಪಾಲಾದಿ, ಗಂಗಾವತಿ ಈರಣ್ಣ ಇವರೆಲ್ಲರಿಗಾಗಿ ಪ್ರಸಾರ ಮಾಡಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡೋಣ ಅಂತ ಕೇಳಿ ನಿಮ್ಮ ಕೋರಿಕೆ ಗೀತೆ ಬರ್ತಾ ಇದೆ. ನಮಸ್ಕಾರ ಕರೆ ಮಾಡಿದ್ದಕ್ಕೆ.
1: ಓಕೆ ಮೇಡಮ್,
0: ನಮಸ್ತೆ.
1: ನಮಸ್ತೆ.

0: ಹಲೋ
1: ಹಲೋ,
0: ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ಕಾರ ಸರ್, ತಮ್ಮ ಹೆಸರು?
1: ನಾಗೇಂದ್ರ ಕೂಡ ಬಂದೇಳಿ ಮೇಡಮ್.
0: ನಾಗೇಂದ್ರ ಅವರೇ, ಹೇಗಿದ್ದೀರಾ?
1: ಆರಾಮಿ ಮೇಡಮ್, ನೀವು ಆರಾಮಿ?
0: ಆರಾಮಿದ್ದೀವಿ ನೋಡ್ರಿ. ಊಟ ಆಯ್ತೇನೋ ತಮ್ದು?
1: ಇನ್ನ ಊಟ ಇಲ್ಲ ಮೇಡಮ್. ನಿಮ್ ಎಲ್ಲ ನಿಮ್ದು ಎಲ್ಲ ಕಾರ್ಯಕ್ರಮ ಕೇಳಿ ಊಟ ಮೇಡಮ್. ನಮ್ಗೆ
0: ಹೌದ್ರಿ, ಹಾಡು ಕೇಳ್ತಾ ಕೇಳ್ತಾ ಊಟ ಮಾಡಿ.
1: ಕೇಳ್ತೀವಿ ಮೇಡಮ್, ಬಿಡೋದಿಲ್ಲ ನಾವು, ಯಾವ ವಾರ ಬಿಡೋದಿಲ್ಲ ನಾವು.
0: ಹೌದು ಹೌದು,
1: ರವಿವಾರ ಬಿಡೋಲ್ಲ, ಈ ವಾರ ಬಿಡೋದಿಲ್ಲ ನಾವು.
0: ಕಾಯಂ ಕೇಳಿದ್ರೆ ಎಲ್ಲರೂ.
1: ಕಾಯಂ ರೀ ನಾವು.
0: ಹೌದು,
1: ದಿನ
0: ಯಾವ ಗೀತೆ
1: ನಾವು ಎಲ್ಲ ಕಾಯಂ ನಾವು.
0: ನಾಗೇಂದ್ರ ಅವರೇ, ಯಾವ ಗೀತೆ ಪ್ರಸಾರ ಮಾಡೋಣ?
1: ಗಜಪತಿ ಗೌರವ ಹಾಕೋಣ.
0: ಗಜಪತಿ
1: ಗಡ್ಗಾಕಿ ತಾಟಿ ಹೋಗಂತ
0: ಯಾವ್ದಂದ್ರಿ?
1: ಗಜಪತಿ ಗೌರವಭಂಗ ಮೇಡಮ್.
0: ಗಜಪತಿ ಗೌರವಭಂಗ ಅಲ್ವಲ್ಲ?
1: ಅದೇ ಕಾರಣ ಮೇಡಮ್, ಗಜಪತಿ ಗೌರವಭಂಗ. ಇಲ್ಲ ಇದಿಲ್ಲ, ಬೆಂಕಿ ಬೆಲೆ ಹಾಕಿ ಆದ್ರೆ ಮೇಡಮ್.
0: ಯಾವ್ದಂದ್ರಿ?
1: ಬೆಂಕಿ ಬೆಲೆ ಹಾಕ್ತದೆ, ಬಿಸಿಲು ಆದ್ರೆ ಏನು, ಮಳೆ ಆದ್ರೆ ಅಂತ.
0: ಹೌದಾ? ಗಜಪತಿ ಗೌರವ ಭಂಗನಲ್ಲಿ ಅದಕ್ಕೂ ನೀವು ಹಾಡಿದ್ದ ಹಾಡಿಲ್ಲ. ಈಗ ನೀವು ಯಾವ್ದು ಕೇಳಿದ್ರಿ? ಬಿಸಿಲಾದರೆ ಜಿಮ್ಮಿಗಲ್ಲು ಚಿತ್ರದಿಂದ ಕೇಳಿದ್ರಲ್ವಾ? ಬಿಸಿಲಾದರೇನು ಮಳೆಯಾದರೇನು ಹಾಕೊಂಡಂತ.
1: ಭೀಮನಗೌಡ, ಸುರೇಶ್ ಬೆಣ್ಣಿ, ಈರಣ್ಣ ಗಂಗಾವತಿ, ಚಳಮರ ಸರ್, ಮಾಳಿಕರಾಯ, ಹೊನ್ನಪ್ಪ ಚನ್ನರ್, ವಿಜಯಲಕ್ಷ್ಮಿ, ಬಸವರಾಜ್ ಪಾಟೀಲ್, ಸೌಮ್ಯ ಟೇಲರ್, ನಿಮ್ ಸೌಲಭ್ಯ ಮೇಡಮ್.
0: ಎಲ್ಲರಿಗಾಗಿ ಈ ಗೀತೆ.
1: ಎಲ್ಲರಿಗಾಗಿ ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ ನಾಗೇಂದ್ರ ಅವರೇ?
1: ಕಿರಣ್ ದುಕಾನ್ ಮೇಡಮ್.
0: ಏನಂದ್ರಿ?
1: ಕಿರಾಣಿ ದುಕಾನ್ ಮೇಡಮ್.
0: ಕಿರಾಣಿ ದುಕಾನ್ ಇದೆಯಾ? ಓಕೆ.
1: ಸ್ಪೆಷಲ್ ರೇಡಿಯೋ ಇರ್ತೀನಿ ಮೇಡಮ್ ನಾನು. ಏನು ಮೊಬೈಲ್ ಕೇಳಲ್ಲ ಮೇಡಮ್ ನಾನು.
0: ರೇಡಿಯೋನಲ್ಲಿ ಕೇಳ್ತೀರಾ? ಬರ್ತದೆ ಈಗ ನ್ಯೂಸ್ ಆನ್ ಏರ್ ಆ್ಯಪ್ ಇದೆ ಅಲ್ಲ, ಅದರಲ್ಲಿ ತುಂಬಾ ಕ್ಲಿಯರ್ ಆಗಿ ಬರ್ತಾ ಇದೆ. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು. ಆಯ್ತು ನಾಗೇಂದ್ರ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ನೀವು ಕೋರಿರುವಂತಹ ಒಂದು ಬೆಂಕಿಯ ಬಲೆ ಚಿತ್ರದ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ. ಧನ್ಯವಾದಗಳು.
1: ಧನ್ಯವಾದ.

0: ಹಲೋ
1: ಹಲೋ ಆಕಾಶವಾಣಿ.
0: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ?
0: ಹಾ ಮೇಡಮ್, ಅನಿತಾ ಮೇಡಮ್ ಗಂಗಾವತಿರಣ್ಣ ಮಾತಾಡ್ತಿದ್ದೀರಿ.
1: ಈರಣ್ಣ ಅವರೇ ನಮಸ್ಕಾರ, ಹೇಗಿದ್ದೀರಾ?
0: ಆರಾಮಾಗಿದ್ದೀನಿ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಿ ಮೇಡಮ್?
1: ನಾವು ತುಂಬ ಚೆನ್ನಾಗಿದ್ದೀವಿ ನೋಡ್ರಿ, ಹೇಳಿ ಯಾವ ಗೀತೆ?
0: ವಿಷಯ ಐತ್ರಿ ಮೇಡಮ್, ಬಹಳ ದಿನ ಆಗಿತ್ತು ನಿಮ್ ಜೊತೆ ಮಾತಾಡಿ.
1: ನಮಗೂ ತುಂಬ ಖುಷಿ ಆಯ್ತು, ಕರೆ ಮಾಡಿದೆ. ಒಂದು ತಿಂಗಳಾಯ್ತೆ ನೀವು.
0: ಇಲ್ಲ ಮಾಡಿದ್ದೆ ಅಂದ್ರೆ ನಿಮ್ ಜೊತೆ ಮಾತಾಡಿರ್ಲಿಲ್ಲ ಮೇಡಮ್ ನಾನು.
1: ಹೌದಾ, ಹೇಳಿ ಯಾವ ಗೀತೆ ಪ್ರಸಾರ ಮಾಡೋಣ ಫಸ್ಟ್?
0: ಮೇಡಮ್ ಇವತ್ತು ಗೀತೆ ಬಂದು ನಮಗೆ ನಮ್ಮ ಡಾಕ್ಟರ್ ವಿವೇಕಚಂದ್ರನ್ ಅಭಿನಯ ಮಾಡಿದ್ರು ಮೇಡಮ್, ಅಣ್ಣಯ್ಯ ಚಿತ್ರದಿಂದ ಮೇಡಮ್.
1: ಅಣ್ಣಯ್ಯ ಯಾವ ಗೀತೆ ಅದರಲ್ಲಿ?
0: ಅದರಲ್ಲಿ ಕಮ್ಮನುಗ ನಿನ್ನಯ್ಯೋ ಇವಂತ ಹಾಡಿದ್ದೀವಿ
1: ಹೊಸ ಮದುಮಗಳಿಗೋಸ್ಕರ. ಖಂಡಿತ ನೀವು ಕೋರಿರುವಂತ ಒಂದು ಗೀತೆ ಬರುತ್ತೆ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ನಾ ಈರಣ್ಣ ಅವರೇ, ಕೇಳಿ ನೀವು ನಿಮ್ಮ ಮಿಸ್ಸಸ್ ಕುಂತು ಕೇಳಿ ಈ ಹಾಡನ್ನ. ನಮಸ್ಕಾರ.
0: ಖಂಡಿತ ಎಲ್ಲರಿಗೂ ಗಂಗಾ ಶುಭರಾತ್ರಿ. ನಮಸ್ತೆ.
1: ನಮಸ್ತೆ ಸರ್.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ತಮ್ಮ ಹೆಸರು?
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರ.
0: ರೂಪಾ ಅವರೇ, ಯಾವ ಗೀತೆ ಬೇಕು
1: ಮೇಡಮ್? ಯಜಮಾನ ಫಿಲಂ ಅಲ್ಲಿ ನಮ್ಮ ಮನೆಯಲ್ಲಿ ದಿನವೂ ಈ ಹಾಡ್ಬೇಕಾಗಿತ್ತು ಮೇಡಮ್.
0: ಖಂಡಿತ. ಯಾರಿಗಾಗಿ ಈ ಗೀತೆ?
1: ಇವತ್ತು ಮೇಡಮ್ ವಿಶ್ವ ಕುಟುಂಬ ದಿನದ ಇದೆ ಅಲ್ವಾ ಮೇಡಮ್, ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಈ ಹಾಡು ಮೇಡಮ್ ನನ್ನ ಮಗ ಶ್ರವಂತ್ ಮತ್ತು ಕೇಳುಗರಾದ ಎಂ ಎಚ್ ರವಿಕುಮಾರ್ ಇವರಿಗಾಗಿ ಮೇಡಮ್.
0: ಖಂಡಿತ ರೂಪಾ ಅವರೇ, ಈ ಗೀತೆ ಎಲ್ಲರಿಗಾಗಿ. ರಾಜೇಶ್ ರಾಮನಾಥ್ ಇವರ ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರಾಜೇಶ್ ಹಾಗೂ ಚಿತ್ರ ಇವರ ಸ್ವರಗಳಲ್ಲಿ ಕೇಳಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್.

0: ಹಲೋ
1: ಆಕಾಶವಾಣಿ
0: ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್, ತಮ್ಮ ಹೆಸರು?
0: ನಮ್ಮ ಹೆಸರು ಸುರೇಶ್ ಅಂತ. ಮೇಡಮ್ ಮೇಡಮ್ ಗಂಡಡಿಗೆ ನಮ್ದು
1: ಸುರೇಶ್.
0: ಹಾ ಮೇಡಮ್,
1: ಯಾವ ಗೀತೆ ಬೇಕು ತಮಗಾಗಿ?
0: ಮೇಡಮ್ ಸಿಂಹದ್ರಿ ಸಿಂಹ ಸಾಂಗ್, ನಾಂದ್ರೆ ಬುಗೋಟ.
1: ಸಿಂಹದ್ರಿ ಸಿಂಹ ಚಿತ್ರದಿಂದ
0: ಹಾಕಿ ಮೇಡಮ್.
1: ಯಾವುದು, ಯಾವ್ದಾದ್ರು ಹಾಕೋಣವಾ?
0: ಹಾ ಮೇಡಮ್, ನಾಂದ್ರೆ ಬುಗೋಟಗೋಸ್ಕರ.
1: ಖಂಡಿತ, ನೀವು ಕೋರಿರುವಂತಹ ಈ ಗೀತೆ ಬರ್ತಾ ಇದೆ, ಕೇಳಿ. ಧನ್ಯವಾದಗಳು.
0: ಓಕೆ ಮೇಡಮ್.

0: ಹಲೋ ಹಲೋ ಆಕಾಶ್,
1: ಮೇಡಮ್ ಅವ್ರೆ ನಮಸ್ತೆ.
0: ನಮಸ್ತೆ ಸರ್, ತಮ್ಮ ಹೆಸರು?
1: ಮೇಡಮ್ ಅವ್ರೆ, ನಾವಿಲ್ಲಿ ಗಂಗಾವತಿ ತಾಲೂಕು ಹೇರೂರಿಂದ ರೀ, ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಅವರೇ,

0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ ಮೇಡಮ್, ತಾವ್ ಹೇಗಿದ್ದೀರಿ ಮೇಡಮ್?
0: ನಾವು ತುಂಬಾ ಚೆನ್ನಾಗಿದ್ದೀವಿ. ಯಾವ ಗೀತೆ
1: ಮೇಡಮ್? ಗಡಿಬಿಡಿ ಗಂಡ ಮೇಡಮ್, ಚಿತ್ರ
0: ಗಡಿಬಿಡಿ ಗಂಡ.
1: ಹ್ಞೂನ್ರಿ, ಅದರಲ್ಲಿ ನೀನು ನೀನೇ ಎಲ್ಲೂ ನಾನು ನಾನೇ ಅಂತ ಇದೆ ನೋಡ್ರಿ, ಎಷ್ಟು ಅವ್ರು ಆಡಿದ್ದೆ.
0: ಓಕೆ, ಖಂಡಿತ ಪ್ರಸಾರ ಮಾಡ್ತಾ ಇದ್ದೇವೆ. ಸಮಯ ತುಂಬ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಾತ್ರ ಪ್ಲೇ ಆಗುತ್ತೆ ಕೇಳಿ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು.

ಕೇಳುಗ್ರಿ, ಇದಾಗಿತ್ತು ಇಂದಿನ ಚಿತ್ರಗೀತೆಗಳಲ್ಲಿ ನಿಮ್ಮ ಕರೆ, ನಿಮಗೊಂದು ಗೀತೆ, ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ ಅಂತ ಮತ್ತೆ ಭೇಟಿಯಾಗೋಣ ಮುಂದಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಅನುಮತಿ ಕೊಡಿ. ನಮಸ್ಕಾರ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಚೀಕಲ್ಪರವಿ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ.

ಇದುವರೆಗೆ ಮಾನ್ವಿ ತಾಲೂಕಿನ ಚೀಕಲ್ಪರವಿ ಗ್ರಾಮದ ನಾಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 8:45 ಹಿಂದಿಯಲ್ಲಿ, 9:00 ಇಂಗ್ಲಿಷ್‌ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

ಇದುವರೆಗೆ ರತ್ನಮಾಲ ಪ್ರಕಾಶ್, ಮಾಲತಿ ಶರ್ಮಾ ಹಾಗೂ ಸಿ ಅಶ್ವತಿಯವರ ಕಂಠದಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 9:30 ಕ್ಕೆ ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೈರ್ಸ್ ಕಾರ್ಯಕ್ರಮ ಕೇಳಿಬರಲಿದೆ.

ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರ ಸರೋದ್ವಾದನವನ್ನು ಕೇಳೋಣ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ ನಾರಾಯಣ್ ಅವರ ಸರೋದ್ವಾದನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಇವರ ಸ್ವರಗಳಲ್ಲಿ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿತ್ರದ ಗೀತೆ. ಸಮೀರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲಿಕ್.

ಏಕ್ ದೂಜಿಕೆಯಲ್ಲಿಯೇ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಇವರ ಧ್ವನಿಯಲ್ಲಿ ಕೇಳಿದಿರಲ್ಲ. ಈ ಗೀತೆಗೆ ಸಂಗೀತ ನೀಡಿದವರು ಲಕ್ಷ್ಮೀಕಾಂತ್ ಪ್ಯಾರಲಲ್ ಹಾಗೂ ಸಾಹಿತ್ಯ ಆನಂದ್ ಬಕ್ಷಿ. ಬನ್ನಿ ಮುಂದಿನ ಗೀತೆ ಕೇಳೋಣ. ನೌಶಾದ್ ಇವರ ಸಂಗೀತ ಸಂಯೋಜನೆಯಲ್ಲಿ ಮೊಹಮ್ಮದ್ ರಫಿ ಇವರ ಗಾಯನದಲ್ಲಿ ಗಂಗಾ ಜಮುನಾ ಚಿತ್ರದ ಗೀತೆ.

ಶಂಕರ್ ಜೈ ಕಿಶನ್ರ ಸಂಗೀತ ಸಂಯೋಜನೆಯಲ್ಲಿ ಮೊಹಮ್ಮದ್ ರಫೀವರ ಕಂಠದಲ್ಲಿ ಬ್ರಹ್ಮಚಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮ

ಮುಂದಿನ ಗೀತೆ ಜಾವೇದ್ ಅಖ್ತರ್ ಇವರ ಗೀತ ರಚನೆ, ಎ.ಆರ್. ರೆಹಮಾನ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜೀನ್ಸ್ ಚಿತ್ರದ ಗೀತೆ, ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

करे शोर। अरे बाबा, शोर नहीं, शोर, शोर, शोर।

ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಇವರ ಸಂಗೀತ ಸಂಯೋಜನೆಯಲ್ಲಿ ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಇವರ ಧ್ವನಿಯಲ್ಲಿ ಮಿಲನ್ ಚಿತ್ರದ ಗೀತೆಯನ್ನು ಕೇಳಿದ್ದೀರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ಸರಿಯಾಗಿ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: Prime Minister Narendra Modi today reiterated India's support for safe and unimpeded navigation through the Strait of Hormuz, underscoring its importance for regional stability as well as global energy and food security. After high-level talks with UAE President Sheikh Mohammed bin Zayed Al Nahyan in Abu Dhabi, Prime Minister Modi strongly condemned recent attacks on UAE.
2: Hormuz free, open or self-reliant. ये हमारी सबसे बड़ी प्राथमिकता है. इस विजन में अंतर्राष्ट्रीय कानूनों का पालन

0: has arrested the kingpin in connection with alleged irregularities in paper leak related to NEET UG 2026 examination. The agency said that P.V. Kulkarni has been arrested at Pune after thorough interrogation. P.V. Kulkarni is a chemistry lecturer involved in the process of examination on behalf of National Testing Agency. He had access to the question papers. Lok Sabha Speaker Om Birla has constituted the Empowerment of Women Committee. BJP MP from Lok Sabha, Dr. D. Purandeswari, will be the chairperson of the committee. The committee comprises of 18 members from Lok Sabha and 10 members from Rajya Sabha. The members of the lower house include prominent personalities like Hema Malini, Harsimrat, Kumar Badal and Ikra Chaudhary. In IPL cricket, chasing a target of 188 runs set by Chennai Super Kings, Lucknow Super Giants were 164 for 3 in 16 overs at Ekana Cricket Stadium, Lucknow, when reports last came in. Chennai Super Kings scored 187 for 5 in stipulated 20 overs. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:35 ದೇಶಭಕ್ತಿಗೀತೆ ಶಿವರಾಮು ಅವರ ರಚನೆ ವೃಂದಗಾನದಲ್ಲಿ, 6:45 ಅರಿವೆಂಬ ಗುರುವಿಗೆ ಶರಣೆಂಬೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. 7:45 ಹಾಗೂ 9:30 ಚಿತ್ರಗೀತೆಗಳನ್ನು ಆಲಿಸಬಹುದು. 12:05 ವನಿತಾ ವಿಹಾರದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮೀ ಮಂಗಳಮೂರ್ತಿ ಅವರಿಂದ ಭಾಷಣ, ನಂತರ ಭಕ್ತಿಗೀತೆ ರಾಯಚೂರು ಕೇಂದ್ರದ ಕೊಡುಗೆಯಲ್ಲಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಕುರಿತು ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ವೆಂಕಟೇಶ್ ಹೂಗಾರ್. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ. ರಾಯಚೂರು ಜಿಲ್ಲೆಯ ಗಾಣದಾಳದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 6:51 ಕೃಷಿರಂಗ, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಭಾವಗೀತೆಗಳು, ಇನ್ನು 10:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:25. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗಿನ ಪ್ರಸಾರದಲ್ಲಿ 5:55. ಅಲ್ಲಿಯವರೆಗೆ ಅನಿತಳಿಗೆ ಅನುಮತಿ ಕೊಡ್ತಿರಲ್ಲ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.